0: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್

0: ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕ

0: ಕವು ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9444865.

ಇದು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದು ಮಂಗಳವಾರ, ದಿನಾಂಕ 11 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448605708.
1: ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

ಕೇಳೋಣ ಇಂದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀದೇವಿ ಸುಪ್ರಭಾತ ಕೇಳುವಿರಿ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ರಾಧಾ ಹಡಪದ್ ಅವರು. ಚಿಂತನಾ ಕಾರ್ಯಕ್ರಮದಲ್ಲಿ ಐಬಿ ಬೆನಕೊಪ್ಪ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸಂಗಮೇಶ್ ಹಾದಿಮನಿ ಅವರು. ಗಾನಸಂಚನ ಕಾರ್ಯಕ್ರಮದಲ್ಲಿ ಮರಿಯಪ್ಪ ಹುಬ್ಬಳ್ಳಿ ಅವರ ಹಾಡನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಶಿವರಾಜ ಸಣ್ಣಬಿದ್ರಿ ಅವರು. ರೈತ ಬಂಧು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳುವಿರಿ. ಸೋಬಾನ ಪದ ಹಾಡಲಿದ್ದಾರೆ ರೇಣವ ಜಕ್ಕಲಿ ಹಾಗೂ ಸಂಕಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ವರ್ತಮಾನದಲ್ಲಿ ಬದುಕಿ ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

ನೋಡ್ರಿ ವಿಚಾರ ಮಾಡ್ರಿ ಅವ್ರು ಅಂತಾರ ಸ್ವರ್ಗ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಬ್ಬರು ಸುಳ್ಳು ಹೇಳೋರಿರಲಿಲ್ಲ ಅಂತ ನೋಡ್ರಿ ಸ್ವರ್ಗದಾಗ. ಸ್ವರ್ಗ ಅಂತ ಯಾವಾಗ ಅಂತಾರ, ಏನ್ರಿ ನಮ್ಮ ಮನೆ ಸ್ವರ್ಗ ಆದಂಗೆ ಆಕೈತೆ ಅಂದ್ರೆ ಆ ಮನೆ ಜಗಳಿರಬಾರ್ದು, ಆ ಮನೆಯೊಳಗೆ ತಾಪಿರಬಾರ್ದು, ಆ ಮನೆಯೊಳಗೆ ಕಳ್ಳತನ ಇರಬಾರ್ದು, ಆ ಮನೆಯೊಳಗೆ ಸುಳ್ಳುತನ ಇರಬಾರ್ದು. ಯಾವಾಗ ಸ್ವರ್ಗ ಆಗ್ತದ ಅಂತಂದ್ರೆ ಸ್ವರ್ಗ ಅನ್ನುವಂಥದ್ದು ಅಲ್ಲಿ ಹೇಳ್ತಾರ ಅವರು, ಭೀಮಕವಿಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಿತ ಹೆಂಗಿದ್ವು ಅಂತಂದ್ರೆ ನಿಮಗೆ ಗೊತ್ತಿರಲಿ, ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಒಟ್ಟಾಗಿ ಬದುಕ್ತಿದ್ವು ಅಂತ. ಅಲ್ಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಸ್ವರ್ಗದೊಳಗೆ ಒಟ್ಟಾಗಿ ಬದುಕ್ತಿದ್ದು. ಪರಸ್ಪರ ವಿರೋಧ ಪ್ರಾಣಿಗಳು ಹಾವು ಮುಂಗ್ಸಿ, ಹಾವು ಇಲಿ, ಬೆಕ್ಕು ಇಲಿ, ಹಾವು ಮುಂಗ್ಸಿ, ಇದ್ರ ಜೊತೆಗೆ ಹುಲಿ ಮತ್ತು ಆಕಳ, ಇವೆಲ್ಲ ಏನು ಪರಸ್ಪರ ವಿರೋಧ ಪ್ರಾಣಿಗಳು, ಒಂದಕ್ಕೊಂದು ನೋಡಿದ್ರೆ ಆಗೋದಿಲ್ಲಲ್ಲ, ಅವು ಸಹಿತ ಒಂದ ಆ ಶಿವನ ಸನ್ನಿಧಾನದೊಳಗೆ ಶಿವನ ಸಾನ್ನಿಧ್ಯ ಕರ್ತೃತ್ವ ಇತ್ತಲ್ಲ ಅದರೊಳಗೆ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಚಂದಾಗ ಅವನ ಕಾಲ ಅಡಿಯೊಳಗೆ ಬದುಕ್ತಿದ್ರಂತ. ಆ ಸ್ವರ್ಗದ ಕಲ್ಪನೆಯನ್ನು

ನಿಮಗೊಂದು ಮಾತು ಹೇಳೋದೇನು ಅಂತಂದರೆ, ಈ ಸಂಕ ಅನ್ನುವಂಥ ಈ ಊರೊಳಗೆ ಶಿವಲಿಂಗೇಶ್ವರ ಮಠ ಅನ್ನುವಂಥದ್ದೇನೈತಲ್ಲ, ಇದೊಂದು ಸನ್ನಿಧಾನದ ಕರ್ತೃತ್ವ ಇದ್ದಂಗೆ. ಆ ಸ್ವರ್ಗದೊಳಗಿರ್ತಕ್ಕಂಥ ಎಲ್ಲ ಪರಸ್ಪರ ವಿರೋಧ ಪ್ರಾಣಿಗಳು ಒಂದೇ ಜಗದಾಗ ಅಗದಿ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಬದುಕಿದ್ದಕ್ಕೆ ಅದು ಸ್ವರ್ಗ ಆಗುವುದಾದರೆ, ಇಲ್ಲಿರ್ತಕ್ಕಂಥ ಅನೇಕ ಜಾತಿಯ ವರ್ಗದ ಎಲ್ಲ ಜನಗಳು ತಮ್ಮ ಎಲ್ಲ ದ್ವೇಷ ಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ ಕೂಡಿಕೊಂಡು ಶಿವಲಿಂಗೇಶ್ವರ ಅಜ್ಜರ ಮಠದ ಪೂಜ್ಯರ ಗುರುಗಳ ಪಟ್ಟಾಧಿಕಾರ ಮಾಡೋದಕ್ಕೇನು ಎಲ್ಲರೂ ಒಟ್ಟಾಗಿ ಕುಡಿರಲ್ಲ, ಸಂಕನೂ ಕೂಡ ಸ್ವರ್ಗನೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಟುಕೊಳ್ಬೇಕಾಗ್ತದೆ. ಮತ್ತು ಪರಸ್ಪರ ವಿರೋಧವನ್ನು ಬಿಟ್ಟು ಅವು ಬದುಕ್ತವಂದ್ರೆ ಅದು ಸ್ವರ್ಗ ಅನ್ನೋದಾದರೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ಎಲ್ಲ ವಿರೋಧ ಭಾವವನ್ನು ಮರೆತು ಹಾಕಿ, ಇವರು ನಮ್ಮ ಮಗ ಇದ್ದಂಗೆ, ಮನಿ ಮಗನ ಮದುವೆ ಬಂತಂದ್ರೆ ಮದುವೆ ಮಾಡ್ತೀವಲ್ಲ, ಹಂಗೆ ನಾವು ಸಹಿತ ಇದು ಸಮಾಜದ ಮಗ, ನಮಗಾಗಿ ಇಷ್ಟೆಲ್ಲ ಕಲಿತಿರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಒಂದು ದೊಡ್ಡ ನೌಕರಿಗೆ ಹೋದ್ರೆ ಲಕ್ಷಗಟ್ಟಲೆ ಪಗಾರ ಐತೆ ಅಮ್ಮ, ತಿಳ್ಕೊರಿ ಅವ್ವ, ಲಕ್ಷಗಟ್ಟಲೆ ಪಗಾರ ಐತೆ ಅಯ್ಯವ್ವ. ಇಷ್ಟೆಲ್ಲ ಇದ್ದರೂ ನಿಮ್ಮ ಮನೆಗೆ ನಾವು ಸ್ವಾಮಿ ಮಾಡ್ತೀರಂದ್ರೆ ಯಾರು ಕೊಡ್ತೀರಿ ನಿಮ್ಮ ಮನೆಗೆ ಮಕ್ಕಳನ್ನ? ಕಳಿಸಿರ್ಬೇಕಾಗಿ ನಮ್ಮ ಅಭಿನವ್ ಸಿದ್ದಾರಪ್ಪರ ಮನೆ ಯಾರು ನಮ್ಗೆ? ಒಂದು ಮಟ್ಟಕ್ಕೆ ತುರ್ತು ಸ್ವಾಮಿಗೆ ಬೇಕಾಗೈತೆ ರೀ, ಮತ್ತು ಅಂಥದ್ದು ಯಾರು ಕೊಟ್ಟರೆ ನಾವು ಮಾಡ್ತೀವಿ ಒಂದು ಮಟ್ಟಕ್ಕೆ ಅಂತೇಳ್ಯಾರ? ನಿಮ್ಮ ಊರಾಗ ಯಾರು ಇದ್ರೆ ಕೊಡ್ತೀರಿ ನಯವ ಹೆಸರು ಬರೆಸ್ತೀರ ನಾಳೆ? ಹೂನ ನೋಡ್ರಿ ಆನ ನೋಡ್ರಿ ಲಯವ ಏ ಹೋಗಯಪ್ಪ ನಿನ್ನ ಒಳಗೆ ಕರ್ಕೊಂಬಂದ್ರಂತೀರ ನೀವು? ಇಲ್ಲ, ಯಾರು ಕೊಡೋಕೆ ವಿಚಾರ ಮಾಡೋಂಗಿಲ್ಲ. ನಮ್ಮ ಮನೆಯಾಗಿರ್ತಕ್ಕಂಥ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇದ್ರೂ ಸಹಿತ ಇಟ್ಟು ಜಾಗದಾಗ ಇದ್ದಿದ್ದು ಸಿಗಲಿಲ್ಲ ಅಂದರೆ ಮನುಷ್ಯನೂ ಮಾಡ್ಕೊತಾರೆ ಎಷ್ಟೋ ಮಂದಿ, ಏನು ಇಲ್ಲೇ ಇಟ್ಟಿದ್ನಿ ಎಲ್ಲಿ ಹೋಯ್ತು ಅಂತ. ಇದ್ದ ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ ಅಂದರೆ ಇದ್ದೇ ಇಟ್ಟಿದ್ದೆ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತೀನಿ ಅನ್ನೋದಾದರೆ, ನಿಮ್ಮ ಮನೆಯಾಗಿರ್ತಕ್ಕಂಥ ಮಗ ಹಾಸ್ಟೆಲ್ಲಾಗಿರ್ತಾನೆ ಹಾಸ್ಟೆಲ್ಲಾಗಿದ್ದಂದ್ರೆ ವಾರಕ್ಕೊಂದು ಪೂರ್ಣಿಸ್ತೀರಿ, ಅಲ್ಲಿ ಕೊಟ್ಟಿರೋ ಸ್ಪೆಷಲ್ ಕಾಲ್ ಅಂತ ಕೊಡ್ತಾರೆ, ಸರ್ಪ್ರೈಸ್ ಕಾಲ್ ಅಂತ ಮಾಡ್ತಾರೆ, ಅವ್ರ ಕೂಡ ಮಾತಾಡಿಸ್ತೀರಿ, ಹೋಗಿ ಉಂಡಿ ಚಕ್ಲಿ ಚೌಡ ಕೊಟ್ಟು ಬರ್ತೀರಿ, ಇಲ್ಲಿ ಕಳಿಸ್ತೀರಿ ಬಿಡ್ರಿ ಅವ್ರು, ನಾನು ನೋಡಕತ್ತೀನಿ ಹಂಗೆ ರಾತ್ರಿ ಊಟ ಕಳಿಸ್ತಾರೆ, ಮುಂಜಾನೆ ಅಡುಗೆ ಕಳಿಸ್ತಾರೆ, ಇವತ್ತು ಒಬ್ಬ ಮುತ್ಯ ಬಂದಾನ ಮಧ್ಯಾಹ್ನ ಬರ್ಕೊಂತ ಕುಂತೀನಿ, ಅವ್ನ ಮನೆ ಬಜ್ಜಿ ಮಾಡಿಸ್ಕೊಂಬಂದಾನ ತಿನ್ನಕಬೇಕ್ರಿ ಅಜ್ಜರ ಅಂತ ಕುಂತಾನ ನನ್ನ ಮುಂದೆ ಬಂದು, ನಾ ಅಂದೆ ಆಮೇಲೆ ತಿಂತ ಏ ಹಂಗಿಲ್ರಿ ತಿಂದಬಿಡ್ಬೇಕು ನೀವು ಅಂತ ಅಂದರೆ, ಭಕ್ತಿ ಸಂಕದಾಗ ನಾನು ನೋಡಿದ್ದೆ ಬೇರೆ ಕಡೆ ತೊಗೊಂಬಂದು ಕೊಟ್ಟು ಶಿವಾದ ಮರಿ ಕೈಯಾಗ ಕೊಟ್ಟು ಹೋಗುವಂಥ ಭಕ್ತರು ನೋಡಿದ್ದೆವು ನಾವು, ಕಟ್ಕೊಂಡು ಬಂದಿದ್ದು ಮುಂದೆ ಕುತ್ಕೊಂಡು ತಿನ್ನಿಸೇ ಹೋಗುವಂಥ ಭಕ್ತರು ಅದು ಸಂಕದಾಗನೇ ಅದಾರ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ವಿಚಾರ ಮಾಡಿಕೊಡ್ರಿ, ನಿಮ್ಮ ಮನೆಯಾಗಿದ್ದ ಮಗ ವಾರಕ್ಕೊಮ್ಮೆ ನೀವು ಫೋನ್ ಹಚ್ತೀರಿ, ತಿಂಗಳಿಗೊಮ್ಮೆ ಅವ್ನ ಕೂಟ ಮಾತಾಡ್ತೀರಿ, ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡಾದರೂ ಬರ್ತೀರಿ. ಆದರೆ ಇಲ್ಲೇನು ಮಹೇಶ್ವರ ದೇವರು ಅನ್ನುವಂಥ ಒಬ್ಬ ಮಗ ನಿಮ್ಮ ಒಡೆಯದಾಗ ಬಂದು ಬಿದ್ದೈತಲ್ಲವ, ಇದು ಏನು ಹೊಳ್ಳಿ ಹೋಗ್ತದೇನು ಮನೆಗೆ? ಇಲ್ಲೇನು ಹೊಳ್ಳಿ ಹೋಗ್ತದೇನು? ತಂದೆ ಬಿಟ್ಟು ಬಂದದ, ತಾಯಿ ಬಿಟ್ಟು ಬಂದದ, ಇಷ್ಟೆಲ್ಲ ಬಿಟ್ಟು ಬಂದು ಇಲ್ಲಿರ್ತಕ್ಕಂಥ ಸಂಕ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನಗಳೇ ನನ್ನ ತಂದೆ ತಾಯಿಗಳನ್ನು ತಿಳ್ಕೊಂಡು ಭಾಳ ಅಪ್ಪಿಕೊಂಡು ಈ ಮಠದ ಪಟ್ಟಾಧಿಕಾರತ್ವವನ್ನು ಸ್ವೀಕಾರ ಮಾಡಕತ್ತಾರಲ್ಲ, ಇದು ಊರು ಮಗ ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಟುಕೊಂಡು ಇಷ್ಟು ಕಾರ್ಯಕ್ರಮ ಅದ್ಭುತಿಯಾಗಿ ಮಾಡಕತ್ತೀರಿ ನೀವು? ಇದು ಎಲ್ಲರಿಗೂ ಬರೋಕ್ಕಾಗೋದಿಲ್ಲ, ಎಷ್ಟು ಮಂದಿಗೆ ನೋವಾಕೈತೆ ಅಂತ ಮಾಡ್ರಿ ನೀವು. ಭಾಳ ಇದ್ರು ಆಚರಣೆಗಳು ಭಾಳ ಚಲೋ ಅದಾವ, ಅದನ್ನು ನಿಮ್ಮ ದಿವಸ ಹೇಳ್ತೀನಿ. ಹಾಗೆ ಸ್ವರ್ಗಲೋಕದ ಕಲ್ಪನೆಯನ್ನು ಹೇಳ್ತಾ ಒಂದು ದಿವಸ ಎಲ್ಲರೂ ಸಭೆಯ ಒಡ್ಡೋಲಗದೊಳಗೆ ಹಿಂಗೆ ಕುಂತಾರೆ. ಹಿಂಗೆ ಕುಂತ ಟೈಮ್ದೊಳಗೆ ಈ ಭೂಲೋಕದ ವಾರ್ತೆ ಅಂತಂದರೆ ಇವತ್ತು ಹೆಂಗೆ ಇಂಟರ್ನೆಟ್ ಕೆಲಸ ಮಾಡ್ತೈತಲ್ಲ, ಗೂಗಲ್ ಕೆಲಸ ಮಾಡ್ತೈತಲ್ಲ, ಅವತ್ತಿನ ಕಾಲಕ್ಕೆ ನೋಡ್ರಿ ಸ್ಯಾಟ್ಲೈಟ್ ಬಿಟ್ಟರು ಮ್ಯಾಗ, ಆ ಸ್ಯಾಟ್ಲೈಟ್ ಮುಖಾಂತರವಾಗಿ ನಮ್ಮ ಇಂಟರ್ನೆಟ್ ನಡೀತಾವೆ, ಇಂಟರ್ನೆಟ್ ಮುಖಾಂತರವಾಗಿ ಜಗತ್ತಿನ ಸುದ್ದಿ ಎಲ್ಲ ನಡೀತೈತಿ. ಆದರೆ ಅವತ್ತಿನ ಕಾಲಕ್ಕೆ ಭಗವಂತ ಯಾರು ಅವನು ಇಂಟರ್ನೆಟ್ ಮಾಡ್ಕೊಂಡಿದ್ರು, ಯಾರು ಸಾಧನೆ ಮಾಡ್ಕೊಂಡಿದ್ರು ಅಂದರೆ, ನಾರದರು ಭೂಲೋಕಕ್ಕೂ ಮತ್ತು ಭಗವಂತನ ಲೋಕಕ್ಕೆ ಕನೆಕ್ಟಿವಿಟಿ ಮಾಡಿಕೊಂಡು ಇಲ್ಲಿ ವಿಚಾರವನ್ನೆಲ್ಲ ಹೇಳೋರು ಪುರಾಣದ ಕಥೆಯೊಳಗೆ ಬರೋದು, ಪುರಾಣದ ಕಥೆಯಾಗಿ ಬರೋದು ಇಲ್ಲಿ ವಿಚಾರನ ಎಲ್ಲ ಹೋಗಿ ಹೇಳೋರು ಯಾರು? ಯಾರದಪ್ಪ? ನಾರದ ಮಹರ್ಷಿಗಳು. ಹಿಂಗೇನು ಒಡ್ಡೋಲಗದೊಳಗೆ ಭಾಳ ಆನಂದವಾಗಿ ಶಿವತಾಂಡವ ನೃತ್ಯವನ್ನು ನೋಡ್ತಾ ಮೈ ಮರ್ಕೊಂಡು ಎಲ್ಲ ಋಷಿಗಳು ಕುಂತಿದ್ರು, ಎಲ್ಲ ಒಂದಿಷ್ಟು ಗುರುಗಳು ಕುಂತಿದ್ರು, ಎಲ್ಲ ಪ್ರಾಣಿಗಳು ಒಂದು ಕಡೆ ಮಲ್ಕೊಂಡಿದ್ದವು, ಎಲ್ಲ ತಮ್ಮ ಸಂತಾನ ಎಲ್ಲ ಕಣ್ಣು ಮುಂದಿತ್ತು, ಪಾರ್ವತಿ ಎಡ ಕುಂತಿದ್ಲು, ಆನಂದವಾಗಿ ಕಣ್ಣು ಮುಚ್ಕೊಂಡು ಶಿವ ಕುಂತಾಗ್ಯೋ ನಾರಾಯಣ ನಾರಾಯಣ ನಾರಾಯಣ ಅನ್ಕೋತ ಬಂದ ಕೂಡಲೇನ ಒಂದು ದೊಡ್ಡ ಹಾರ ತೊಗೊಂಡೋಗಿ ಶಿವನ ಕೊಳ್ಳಿಗೆ ಹಾಕಿ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದ. ನಿಂತ್ಕೊಂಡಂಥ ತಾಯಮ್ದೊಳಗೆ ಶಿವ ಕೇಳಿದಂತೆ, ನಾರದ್ರೆ ಎಲ್ಲ ಬರೋಬ್ಬರು ನಡೋದೈತೇನು ಭೂಲೋಕದೊಳಗೆ? ನೀವು ಕೇಳ್ತಿರಲ್ಲ ಯಾರು ಹೊಸಬ್ರು ಬಂದಾಗ ಹೆಂಗೆ ನಡೋದತ್ತಪ್ಪ ನಿಮ್ಮ ಊರಾಗೆ ಅಂತೇಳಿ ಅವಾಗ ಅವ್ರು ಕೇಳಿದರು. ನಾರದ್ರೆ ಹೆಂಗೆ ನಡೋದೈತಿ ಭೂಲೋಕದೊಳಗೆ? ಭೂಲೋಕದೊಳಗೆ ಹೆಂಗೆ ನಡೋದೈತಿ ಅಂದ್ಕೊಂಡೆ ನಾರಾಯಣ ನಾರಾಯಣ ನಾರಾಯಣ ಮೂರು ಸಲ ಅಂದ. ಯಾಕೆ ಬೋತೈಕಿ ಹೇಳೋದು ನೋಡಿ ಶಿವನಿಗೆ ಅನ್ನಿಸ್ತು, ಏನೋ ಕೆಟ್ಟಿರ್ಬೇಕಲ್ಲಿ ಅಂತ. ಕೆಟ್ಟಿದ್ದು ಏನಾರು ಇದ್ರೆ ನಮ್ಮ ಮುಂದೆ ಹೇಳ್ರಿ ಅಂದ ಅವ ಪರಮಾತ್ಮ. ಹೇಳ್ರಿ ಅಂದ್ಕೊಳ್ಳಿ ಚಲೋ ಆತ್ ನೋಡ್ರಿ ಹೇಳಕ್ಕೆ. ಒಂದ ಎರಡು ಪರಮಾತ್ಮ, ಯಾವ ಕಾರಣಕ್ಕಾಗಿ ನೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದಲ್ಲ, ಎಷ್ಟೋ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರೆ ಭಾಳ ಚಲೋ ಇತ್ತು, ಅವು ಭಾಳ ಚಂದ ಬದುಕ್ತಾವು ಕೂಡ, ಪರಸ್ಪರವಾಗಿ ಹಂಚಿಕೊಂಡು ತಿಂತಾವ, ಪರಸ್ಪರವಾಗಿ ಬದುಕ್ತಾವ, ಅಡವಿ ಒಳಗಿರ್ತಕ್ಕಂಥ ಎಲ್ಲ ಮೃಗ ಪಕ್ಷಿ ಪ್ರಾಣಿಗಳು ಕೂಡಿ ಬದುಕ್ತಾವ. ಆದರೆ ಮನುಷ್ಯ ಇಷ್ಟು ಕಲುಷಿತ ಆಗಿಬಿಟ್ಟಾನ, ಇಷ್ಟು ಕೆಟ್ಟ ಬಿಟ್ಟಾನ ಅಂತಂದರೆ, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು.
ಇರುವಂತಹ ತಮ್ಮ ಜೀವನವನ್ನು ಅದಕ್ಕೆ ಇದಕ್ಕೆ ಕಳೆಯುವಂಥವ್ರು. ಏನು ಸೃಷ್ಟಿ ಮಾಡಿ ನನ್ನನ್ನು ಹೊಗಳಬೇಕು, ನನ್ನ ಬಗ್ಗೆ ಸ್ಮರಣೆ ಮಾಡಬೇಕಂತ ನಿನ್ನ ಚಿಂತನೆ ಇತ್ತಲ್ಲ, ನೀ ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಆದರೂ ಸಹಿತ ಅವ್ರು ಬದುಕಾಕತ್ತಾರ. ಇಷ್ಟು ಕೆಟ್ಟು ಹೋಗಿಬಿಟ್ಟದ ಅಂತಂದ್ರೆ ಒಂದು ಕಡೆ ಕನಕದಾಸರು ಒಂದು ಚಲೋ ಮಾತನ್ನು ಹೇಳ್ತಾರೆ, ಏಕೆ ನಡುಗಿದೆ ತಾಯಿ ನಡರಾತ್ರಿಯೊಳು ಪಡುವಿಗೆ ಕಲ್ಯಾಣಿ, ಶಿವನ ಕಲ್ಯಾಣ ಶಿವನ ರಾಣಿ ಪಡುವಿಗೆ ಕಲ್ಯಾಣಿ ಏಕೆ ನಡುಗಿದೆ ತಾಯಿ ಅಂತ ಕೇಳ್ತಾರ. ಯಾಕೆ ನಡಗಾಕತ್ತೀವ ಭೂಮಿ ಕೇಳ್ತಾರ ಅವರು. ಹೇಗೆ ನಾರದರಿಗೆ ಶಿವ ಕೇಳಿದ್ನಲ್ಲ ಏನಾಗೈತೆ ಅಂದಾಗ ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ಏಕೆ ನಡುಗಿದೆ ತಾಯಿ ಅರ್ಧ ರಾತ್ರಿಯೊಳು ಪಡುವಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರ. ಯಾಕೆ ನಡಗಾಕತ್ತಿದಿ ಭೂಮಿ ನಡಗಾಕತ್ತಿದ್ದನ್ನು ಕೇಳ್ತಾರ ಅವರು. ಯಾಕೆ ಕೆಟ್ಟ ಮಕ್ಕಳು ಹುಟ್ಟಿದ್ರಂತ ನಡಗಾಕತ್ತಿ, ಏನು ಇದ್ದು ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ಬದುಕಾಕತ್ತಾರಂತ ನಡಗಾಕತ್ತಿ, ಏನು ಯಾವುದು ಸ್ಮರಣೆಯನ್ನು ಮಾಡ್ಕೊಂಡು ಬದುಕಬೇಕಾಗಿತ್ತು ಆ ಎಲ್ಲ ಸ್ಮರಣೆಗಳನ್ನು ಮರೆತು ಕೇವಲ ವ್ಯಕ್ತಿಗಳನ್ನು ಹೊಗಳ್ಕೊಂತ ಹೊಂಟಿ ಅಂತ ನಡಗಾಕತ್ತಿ, ಏನು ಒಟ್ಟ ಗುಡಿ ಗುಂಡಾರಕ್ಕೆ ಹೋಗಲಾರದಂಥ ವ್ಯಕ್ತಿಗಳನ್ನು ನೋಡಿ ನಡಗಾಕತ್ತಿ, ಏನು ದಾನ ಧರ್ಮ ಇಲ್ಲಾರದವ್ರನ್ನ ನೋಡಿ ನಡಗಾಕತ್ತಿ, ಏನು ಇಂಥವ್ರನ್ನ ಹೊತ್ಕೊಂಡು ನಾ ಬದುಕಾಕತ್ತಿನಲ್ಲ, ಯಾವ ಕಾರಣಕ್ಕಾಗಿ ಇಂಥ ವ್ಯಕ್ತಿಗಳನ್ನು ಭೂಮಿ ಮೇಲೆ ಹೊತ್ಕೊಂಡು ನಾ ಬದುಕಬೇಕಂತ ನಡಗಾಕತ್ತಿ, ಏನು ನೂರಾರು ಪ್ರಶ್ನೆ ಕೇಳ್ತಾರ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಳು ಪಡುವಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಂದ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ್ರು ನಾರದರು, ಎಲ್ಲ ಕೆಟ್ಟು ಹೋಗಿಬಿಟ್ಟದ, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಇದ್ದಿದ್ದು ಹಾಳಾಗಿ ಹೋಗ್ಕದ, ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಬೇಕು ಗುರುದೇವ ಅಂತ ತಿಳ್ಕೊಂಡು ಹೇಳಿದಾಗ ಶಿವ ಪ್ರಸನ್ನವದನಾಗಿ ಹೇಳಿದಂತೆ ಏನು ಹೇಳಿದ ಅಂತಂದರೆ, ಇದನ್ನೆಲ್ಲ ಸಾಮರ್ಥ್ಯವನ್ನು ಬಗೆಹರಿಸುವಂಥ ದೊಡ್ಡ ಶಕ್ತಿ ಇನ್ನು ಪಕ್ಕದೊಳಗೆ ಕುಂತಿರ್ತ. ಯಾವಾಗಲೂ ಶಿವನ ಮುಂದೆ ವೃಷಭ ನಂದಿ ಕಾಯಂ ಹಿಂಗೆ ಕುಂದಿರ್ತಿದ್ದ. ನೀವು ಹೆಂಗೆ ನನ್ನ ಪ್ರವಚನ ಹೇಳೋದ್ರ ಮುಂದೆ ಹಿಂಗೆ ಕುಂತಿರಲ್ಲ, ಹಿಂಗೆ ಅವನು ಕುಂದಿರ್ತಿದ್ದ. ಆ ಕೆಳಗಿರತಕ್ಕಂಥ ಭೂಲೋಕದೊಳಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ತಾಕತ್ತ ನಂದಿಗೆ ಬಿಟ್ರೆ ಇನ್ಯಾರಿಗದಪ್ಪ, ನಾ ಬ್ಯಾರೆಲ್ಲ ನಂದಿ ಬ್ಯಾರೆಲ್ಲ. ನಂದಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು. ಮರ್ತ್ಯ ಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ಮರ್ತ್ಯ ಲೋಕ ಶಿವಲೋಕಕ್ಕೆರಡಕ್ಕೂ ನಿಚ್ಚಣಿಕೆಯಾದನು. ಅಲ್ಲಂಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ, ಈ ಮರ್ತ್ಯ ಅನ್ನುವಂಥದ್ದು ಏನೈತಲ್ಲ, ಈ ಲೋಕ ಹಾಳಾಗಬಾರದು ಅಂತ ತಿಳ್ಕೊಂಡು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಎಲ್ಲಿಂದ ಕಳಿಸಿದ? ನಂದಿ ರೂಪದೊಳಗೆ ಈ ಭೂಮಿಯೊಳಗೆ ಕಳಿಸ್ತಾನ. ಇನ್ನೀ ಹೋಗ್ಬೇಕಂತ ಹೇಳ್ತಾನ. ಹೋಗಬೇಕು ಅಂತಂದ್ರೆ ಎಲ್ಲರೂ ಹುಟ್ಟು ಒಂದು ಜನನ ಆಗಬೇಕಲ್ಲ ಒಬ್ಬ ತಾಯಿ ಹೊಟ್ಟೆಯೊಳಗೆ. ಆ ತಾಯಿಯೊಳಗೆ ಹೊಟ್ಟೆಯೊಳಗೆ ಜನನ ಆಗಬೇಕು ಅಂತಂದ್ರೆ ಒಬ್ಬರು ತಂದೆ ತಾಯಿ ಬೇಕಲ್ಲ. ಅದಕ್ಕೆ ಯಾರು ತಂದೆ ತಾಯಿ ಹೊಟ್ಟೆಯೊಳಗೆ ಜನನ ಆಗಬೇಕು? ಅಂಥ ಟೈಮ್ದೊಳಗೆ ವಿಜಯಪುರ ಜಿಲ್ಲಾ ಬಾಗೇವಾಡಿ ಹತ್ರ ಇರುವಂಥ ಇಂಗ್ಲೇಶ್ವರ ಅನ್ನುವಂಥ ಗ್ರಾಮ, ಆ ಗ್ರಾಮದೊಳಗೆ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂಥ ದಂಪತಿಗಳು. ಇದನ್ನು ತಲೆಗೆಟ್ಕೋಬೇಕು ನೀವೆಲ್ಲ. ಅವ್ರ ತಂದೆ ಹೆಸರೇನು? ಮಾದರಸ. ಅವ್ರ ತಾಯಿ ಹೆಸರು ಮಾದಲಾಂಬಿಕೆ. ಏನಮ್ಮ? ಹಾಂ, ಇದನ್ನು ಹುಡುಗರು ನೀವು ಚೆನ್ನಾಗಿ ತಲೆಗೆಟ್ಕೊಳ್ಬೇಕು. ನಾಳೆ ಒಂದು ದಿವಸ ನಾವು ಕೇಳ್ತೀವಿ, ಕರೆಕ್ಟ್ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರೈಸ್ ಕೊಡ್ತೀವಿ ನಾವು. ವಿಚಾರ ಮಾಡಿರಿ, ಮಾದರಸ ಮಾದಲಾಂಬಿಕೆ ಅಗ್ರಹಾರ ಅನ್ನುವಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ಏರಿಯಾ ಅದು. ಅಗ್ರಹಾರ ಅಂದ್ರೆ ಏನು? ಅನೇಕ ಜ್ಞಾನಿಗಳು ಇರತಕ್ಕಂತಹ ಬ್ರಾಹ್ಮಣರು ಇರತಕ್ಕಂಥ ಒಂದು ಏರಿಯಾ ಅದು. ಅಗ್ರಹಾರಕ್ಕೆ ಸವಲತ್ತುಗಳು ಹೆಂಗಿದ್ವು ಅಂತಂದ್ರೆ ಅದೊಂಥರ ಸ್ಪೆಷಲ್ ಝೋನ್ ಇದ್ದಂಗೆ ಇರ್ತಿತ್ತು ಅದು. ಅವತ್ತಿನ ಕಾಲಕ್ಕೆ ಅಗ್ರಹಾರ ಅಂದರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಇರ್ತಿದ್ವು ಅವು. ಅಲ್ಲೇ ಯಾರು ಅಂತಿಂಥವ್ರು ಬರುವಂಗಿರಲಿಲ್ಲ, ಅಂತಿಂಥವ್ರು ಒಳಗೆ ಹೇಳ್ದ ಒಳಗೆ ಹೋಗುವಂಗಿರಲಿಲ್ಲ. ಅಗ್ದಿ ಪ್ರೊಟೆಕ್ಟ್ ಏರಿಯಾ ಅಂತಾರಲ್ಲ ಹಂಗಿತ್ತದ ಅಗ್ರಹಾರ ಅಂತ ಹೇಳ್ಕೊಂಡು. ಅಗ್ರಹಾರದೊಳಗೆ ಯಾರು ಬದುಕ್ತಾರೋ ಅವ್ರಿಗೆ ಯಾರಿಗೆ ಸುಂಕ ಇರಲಿಲ್ಲ, ಯಾರೂ ಟ್ಯಾಕ್ಸ್ ಕಟ್ಟುವಂಗಿರಲಿಲ್ಲ. ಇದು ಭಾಳ ವಿಶೇಷ ಅಗ್ರಹಾರದೊಳಗಿರತಕ್ಕಂಥ ವ್ಯವಸ್ಥೆ. ಅಗ್ರಹಾರದೊಳಗಿರ್ತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು. ಒಂದಿಲ್ಲ ಒಂದಿರತಕ್ಕಂತಹ ತರ್ಕವನ್ನು ನಡೀತಾ ಇರ್ತಿತ್ತು. ಅನೇಕ ಮಕ್ಕಳಿಗೆ ಪಾಠ ನಡೀತಿತ್ತು, ವೇದ ನಡೀತಿತ್ತು. ಅನೇಕ ರೀತಿಯಾಗಿರ್ತಕ್ಕಂಥ ಋಷಿಮನಿಗಳು ಅಲ್ಲಿರ್ತಿದ್ರು. ಅನೇಕ ವಿದ್ವನ್ಮನಿಗಳೆಲ್ಲ ಪಂಡಿತರುಗಳು ಒಟ್ಟಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅಗ್ರಹಾರ ಅಂತ ಕರೀತಾರೆ. ಏನೋ ಎಲ್ಲ ಪಂಡಿತರು ಒಂದಾ ಜಗದಾಗಿರುವಂತಹ ಕಾರಣಕ್ಕೆ ಅದಕ್ಕೆ ಅಗ್ರಹಾರ ಅಂತ ಕರೀತಾರೆ. ಆ ಅಗ್ರಹಾರದ ಮುಖ್ಯಸ್ಥ ಯಾರಾಗಿದ್ದರು ಅಂತಂದರೆ ಅವರು ಮಾದರಸ ಆಗಿದ್ದರು. ಅಲ್ಲಿರೋರೆಲ್ಲರೂ ಪಂಡಿತರೇ. ಪಂಡಿತರಿಗೆ ಮುಖ್ಯಸ್ಥ ಆಗಬೇಕಾದ್ರೆ ಇವರು ಎಷ್ಟು ದೊಡ್ಡ ಪಂಡಿತರಿದ್ದರು ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಎಲ್ಲ ವೇದಗಳನ್ನು ಬಲ್ಲಿದಾತರು, ಎಲ್ಲ ಶಾಸ್ತ್ರಗಳನ್ನು ಬಲ್ಲಿದಾತರು ಆ ಅಗ್ರಹಾರದ ಮುಖ್ಯಸ್ಥ ಆಗಿದ್ರಲ್ಲ. ಅವರಿಗೆ ಒಂದು 10 ವರ್ಷದ ಹಿಂದೆ ಒಂದು ಹೆಣ್ಣುಮಗು ಹುಟ್ಟಿತ್ತು, ನಾಗಲಾಂಬಿಕೆ ಅಂತ ಒಂದು ಹೆಣ್ಣುಮಗು ಆಗಿತ್ತು. ಹೆಣ್ಣುಮಗು ಆದ ನಂತರದಲ್ಲಿ ಮನೆಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಇವತ್ತು ಭಾಳ ಮಂದಿಗೆ ನೋಡ್ರಿ, ನೀವು ಹೆಣ್ಣುಮಕ್ಕಳು ಹುಟ್ಟಿದ್ರೆ ಭಾಳ ಮಂದಿಗೆ ತಾಸರ ಆಗ್ತದೆ. ಇದ ಮಹಾರಾಷ್ಟ್ರದೊಳಗೆ ಹೆಣ್ಣುಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಐತಿ, ನಿಮ್ಗೆ ಗೊತ್ತಿರಲಿ. ಹೆಣ್ಣುಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಐತಿ, ಪುರುಷರಿಗಿಂತ ಹೆಣ್ಣುಮಕ್ಕಳು ಭಾಳ ಕಮ್ಮಿ ಅದಾರ ಮಹಾರಾಷ್ಟ್ರದಾಗ. ಯಾವಾಗ ನಮಗೂ ಒಂದು ಗಂಡು ಮಗು ಬೇಕು ಅಂತ ತಿಳ್ಕೊಂಡು
ಗಂಡು ಮಗು ಬೇಕು ಅಂತ ತಿಳ್ಕೊಂಡು ಎಲ್ಲ ದೇವರನ್ನು ಕೇಳೋದಾಯಿತು, ಎಲ್ಲ ಮಾಡೋದಾಯಿತು, ವಿಚಾರ ಮಾಡಿಕೊಡ್ರಿ ಅಲ್ಲೊಬ್ಬರು ಯಾರೋ ಹೇಳಿದರು, ಮಾದಲಾಂಬಿಕೆ ಹೇಳಿದ್ರಂತೆ. ನೋಡು ಬಾಗೇವಾಡಿ ಒಳಗೆ ನಂದೀಶನ ದೇವಸ್ಥಾನ ಏನೈತಲ್ಲ, ನಂದಿ ಬಸವಣ್ಣನ ದೇವಸ್ಥಾನ, ಅಲ್ಲಿ ಪುರಾಣ ಪ್ರವಚನ ನಡೆದದ. ಅಲ್ಲಿ ಹೋಗು, ಕೂತ್ಕೋ, ಕೂತ್ಕೊಂಡು ಪ್ರವಚನ ಕೇಳಿ ಸಂಕಲ್ಪ ಮಾಡಿಕೊಂಡೆ ಅಂದರೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವಂಥ ದೊಡ್ಡ ಶಕ್ತಿ ಬಾಗೇವಾಡಿ ಬಸವಣ್ಣ ನಂದೀಶಿಗೈತಿ, ಅಲ್ಲಿ ಹೋಗಿ ಪುರಾಣ ಕೇಳು ಅಂತ ಹೇಳಿದರು. ಬಂದು ನೋಡ್ರಿ, ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು, ತವ್ರ ಮನೆಗೆ ಬಂದು ದಿವಸ ಪ್ರವಚನ ನಡೀತಿತ್ತು, ಪ್ರವಚನದಾಗ ಹೋಗಿ ಕುಂದಿರ್ತಿತ್ತು. ಆವಾಗ ಹೋಗಿ ಪ್ರವಚನದಾಗ ಒಂದು ಮಾತನ್ನು ಅವ್ರು ಹೇಳಿದ್ರಂತೆ, ಯಾರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋಬೇಕಾಗ್ಯದ, ಯಾರಿಗೆ ಮಕ್ಕಳ ಭಾಗ್ಯ ಬೇಕಾಗ್ಯದ, ಯಾರಿಗೆ ಮಕ್ಕಳ ಕೊರತೆ ಅದ, ಅವರು ಒಂದಿಷ್ಟು ನಂದೀಶನ ವ್ರತವನ್ನು ಮಾಡಿದರೆ ಆ ನಂದೀಶನ ವ್ರತವನ್ನು ಪರಿಣಾಮಕಾರಿಯಾಗಿ ಅಚ್ಚುಕಟ್ಟುತನದಿಂದ ನಿಯಮಗಳ ಮುಖಾಂತರವಾಗಿ ಮಾಡಿದರೆ ಆತಗೆ ನಂದೀಶ ಆಶೀರ್ವಾದ ಮಾಡ್ತಾನೆ ಅಂತ ದೂರು ಕೂತ್ಕೊಂಡು ಕೇಳಿಲ್ಲ ಅಮ್ಮ, ದೂರು ಕೂತ್ಕೊಂಡು ಕೇಳಿಲ್ಲ ಮಾದಲಾಂಬಿಕೆ. ನೀವು ಹೆಂಗೆ ಕೇಳಾಕತ್ತಿರಲ್ಲ ಇವಾಗ, ಇದರೊಳಗೆ ಒಂದು ದೊಡ್ಡ ಶಕ್ತಿ ಇರ್ತೈತಿ. ಇವು ಶಬ್ದನ ನೀವು ಅನ್ಬೋದು, ಅದ್ರಾಗ ಏನೈತ್ರಿ ಅದರ ಪುರಾಣದಾಗ, ಇವು ಶಬ್ದನ, ಇದು ಮಹಾತ್ಮರ ಚರಿತ್ರೆ. ನಮ್ಮ ಚರಿತ್ರೆ ಕೇಳೋಕೆ ಯಾರು ಕುಂದಿರ್ತಾರೆ ಅಂತ ಮಾಡ್ರಿ, ನೀವು ಒಂದು 50 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ರೀ ಅದ್ರ ನಮ್ಮ ಚರಿತ್ರೆ ಹೇಳಂದ್ರೆ ಹೇಳ್ತೀವನ್ ನಾವು, ತಡ್ರಿ ಅದ್ರ ಬಂದಿರಿ ನಮ್ಮದು ಒಂದು ಮನೇದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮ್ಮ ಕೈಯಾಗ, ಸ್ವಲ್ಪ ಪುರಾಣದಾಗ ಹೇಳಿ ಹೋಗಂದ್ರೆ ಹೇಳೋಕಾಕತಿ. ಮತ್ತು ನಾ ಹೇಳಕ್ಕೆ ರೆಡಿ ಆದರೆ ಇಷ್ಟು ಮಂದಿ ಕೂತ್ಕೊಂಡು ಕೇಳ್ತಾರೆ, ನಿಮ್ದು ಯಾರು ಊರನ್ ಮಂದಿ ಚರಿತ್ರೆ ಹೇಳಿದ್ರೆ ಕೇಳಂಗಿಲ್ಲ. ಯಾರು ಮಹಾತ್ಮರಾಗಿ ಹೋಗ್ಯಾರ ಅಂಥವ್ರ ಚರಿತ್ರೆಯನ್ನು ಜಗತ್ತು ಕೇಳ್ತದೆ ಹೊರತಾಗಿ ಯಾರು ಚಾರಿತ್ರ್ಯವಂತರದಾರ, ಯಾರು ಲೋಕ ಉಪಯೋಗಿ ಆಗಿ ಹೋಗ್ಯಾರ. ನೀನು ಯೋಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 4 ಮಂದಿಗೆ ಉಪಯೋಗ ಆಗುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನು ಈ ನಾಡಿನಾಗ ಮಾಡಿದ್ರೆ ಅಟ್ಟ ನಿಮಗೆ ಬೆಲೆ ಬರ್ತೈತೆ ಹೊರತಾಗಿ ಬರೀ ನಮ್ಮ ಮನೆಗೆ ನಾವು ದುಡ್ಕೊಂಡು ಹೋದ್ರೆ ಯಾರು ಕೇಳೋರು ನಮ್ಮನ್ನು? ನಾಳೆ ನಿಮ್ಮ ಮಕ್ಕಳ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ, ಇವತ್ತು ಮುಂಜಾನೆ ಇದನ್ನು ಇಟ್ಟಿರ್ತಾರೆ ಮತ್ತೊಂದು ಅದನ್ನು ಇಟ್ಟಿರ್ತಾರೆ. ಹಾಗಾಗಿ ಯಾವಾಗ ಮಕ್ಕಳು ಕೊರಗೆ ಅನ್ನೋದು ಎಲ್ಲರಿಗೂ ಇರೋದು, ಅದು ಎಷ್ಟು ಮಂದಿ ಮಕ್ಕಳು ಕೊರಗಿರ್ತೈತೆ ಅಂತ ಮಾಡಿರಿ. ಹಂಗೆ ಆ ತಾಯಿಗೆ ಇರಬೇಕಾದ್ರೆ ನಂದೀಶನ ವ್ರತವನ್ನು ಮಾಡಕತ್ತಲು, ನಂದೀಶನ ವ್ರತವನ್ನು ಮಾಡ್ತಾ ಇರೋದು, ದಿವಸ ಪುರಾಣ ಕೇಳೋದು, ದಿವಸ ಅಂದ ಒಂದಿನ ಸಣ್ಣ ಪುರಾಣವನ್ನು ಅಲ್ಲಿ ಕೂತ್ಕೊಂಡು ಕೇಳೋದು, ಅದರ ಜೊತೆಗೆ ಭಾಳ ಶಾಂತಳಾಗಿ ಆಕೆ ನಂದೀಶನ ವ್ರತವನ್ನು ಮಾಡಬೇಕಾದ್ರೆ ಭೀಮಕವಿಗಳು ಬರೀತಾಳೆ, ಸುಳ್ಳು ಮಾತಾಡೋದಲ್ಲ, ಸುಳ್ಳಿನ ಶಬ್ದ ಕಿವಿಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಮಂದಿ ಕೂಟ ಮಾತಾಡ್ತಿದ್ದಿಲ್ಲ ಅಂತ ಹೇಳ ಮಗಳು. ಹೆಂಗೈತೆ ನೋಡ್ರಿ ವ್ರತ, ಸುಳ್ಳು ಮಾತಾಡೋದು ದೂರ ಹೊಡಿತೀರಿ, ಸುಳ್ಳು ಮಾತಾಡಿದರೆ ತಪ್ಪಾಕೈತೆ ಅನ್ನೋದು ಭಾಳ ದೊಡ್ಡ ಮಾತು, ಆದರೆ ಸುಳ್ಳು ಮಾತಾಡೋರನ್ನ ನೋಡಬಾರದು. ಸುಳ್ಳಿನ ಮಾತುಗಳು ಕಿವಿ ಒಳಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಸುಳ್ಳು ಹೇಳೋರನ್ನು ನೋಡ್ತಿರಲಿಲ್ಲ, ಅಪ್ಪಿತಪ್ಪಿ ಅಂತ ಇಂಥ ವಿಚಾರವನ್ನು ಮಾತಾಡ್ತಿರಲಿಲ್ಲ. ಮತ್ತು ಆಕೆ ಅಂತಿದ್ಲು, ಸುಳ್ಳು ಹೇಳೋರು ಒಂದು ಭಾಗ ಆದರೆ ಮತ್ತೊಬ್ಬರ ಮನೆ ವಿಚಾರವನ್ನು ಅಪ್ಪಿತಪ್ಪಿ ಮಾತಾಡಿದರೆ ವ್ರತ ಹೋಗ್ತದೆ. ಮತ್ತೊಬ್ಬರ ಮನೆ ವಿಚಾರ ಮಾತಾಡಕ್ಕೆ ಹೋಗಬಾರ್ದು. ಕೆಲವು ಮಂದಿ ಮಾತಾಡ್ತದೆ ಬರೀ ಮತ್ತೊಬ್ಬರದ ಮಾತಾಡ್ತಾರೆ ಅವ್ರು, ನಮ್ಮ ಮನ್ಯಾಗ ಏನೈತಿ ಒಟ್ಟ ವಿಚಾರ ಮಾಡೋಂಗಿಲ್ಲ, ಅವ್ರು ಹಂಗಂತ ನೋಡು, ಇವ್ರು ಹಿಂಗಂತ ನೋಡು, ಇವ್ರ ಮನ್ಯಾಗ ಹಂಗಂತ ನೋಡು. ಇದು ಒಂದು ದೊಡ್ಡ ಇಂಟರ್ನೆಟ್ ವ್ಯವಸ್ಥೆ ಐತೆ ಅಯ್ಯವ್ವ, ಬರೀ ಅವ್ರದ್ದು ಇವ್ರದ್ದು ಮಾತಾಡೋದು, ಮತ್ತೊಬ್ಬರು ಮಾತಾಡಿ ಏನು ಮಾತಾಡೋರು? ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗಬೇಡ್ರಿ. ಕಾರಣ ಏನು ಅಂತಂದರೆ ಅವ್ರು ನಿಮ್ಮ ಚಿಂತನೆಯನ್ನು ಮಾಡಾಕತ್ತಿಲ್ಲ, ಅವರ ನಿಮ್ಮ ಚಿಂತನೆ ಮಾಡಾಕತ್ತಿಲ್ಲ ಅಂದರೆ ಅವ್ರು ಚಿಂತೆ ಮಾಡಿ ನೀವೇನು ಮಾಡೋರದರಿ? ಭಗವಂತ ನನಗೊಂದು ಅದ್ಭುತವಾದಂಥ ದೊಡ್ಡ ಶಕ್ತಿಯನ್ನು ಕೊಟ್ಟಾನ, ನಿಮಗೂ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಾನ, ಇದನ್ನೆಲ್ಲ ಅರ್ಥಕೊಂಡು ನಾವು ಬದುಕಬೇಕಾಗ್ಯದ. ನಾನು ನನ್ನ ಬಗ್ಗೆ ವಿಚಾರ ಮಾಡಬೇಕು, ನಾನು ನನ್ನ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ಯಾವುದಕ್ಕಾಗಿ ನನ್ನ ಭಗವಂತ ಈ ಭೂಮಿ ಮೇಲೆ ತಂದಾನೋ ಅದ್ರ ಬಗ್ಗೆ ವಿಚಾರ ಮಾಡಬೇಕು, ಯಾವ ಕಾರಣಕ್ಕಾಗಿ ನಾವು ಬದುಕನ್ನು ಬದುಕಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಇದಕ್ಕೆಲ್ಲದಕ್ಕೂ ಬೆಲೆ ಕಟ್ಬೋದು ರೀ, ವಸ್ತುಗಳಿಗೆ ಎಲ್ಲದಕ್ಕೂ ಬೆಲೆ ಕಟ್ಬೋದು, ಆದರೆ ಬದುಕಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡುವ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರಸರು ಒಂದು ಮಾತು ಕೇಳ್ತಾರಂತೆ, ಅಲ್ಲ ಮಾದಲಾಂಬಿಕೆ ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತನಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತಿ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರೂ ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ ಗಂಡು ಮಕ್ಕಳಿಗೆ? ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು, ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ. ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ, ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 11ರಂದು 8 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 29 degrees Celsius ಹಾಗೂ ರಾತ್ರಿ ಉಷ್ಣಾಂಶ 22 degrees Celsius ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 88% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 71% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 6 km ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಚಿಂತನೆಯ ವಿಷಯ ಶರಣರ ಶ್ರೇಷ್ಠತೆ. ಶರಣರು ಯಾವುದೇ ಕಾಯಕ ಮಾಡಿದರೂ ಅವರು ಶ್ರೇಷ್ಠರೆಂದೇ ತಿಳಿಯಬೇಕು. ಅವರನ್ನು ಕೀಳೆಂದು ತಿಳಿಯುವವರು ಮಹಾಪಾಪಿಗಳು, ಜನತೆಯ ದ್ರೋಹಿಗಳು, ಶಾಂತಿ ದುಃಖಗಳಿಗೆ ಸುಖಗಳಿಗೆ ಕೊರತೆಯನ್ನು ಮಾಡುವವರು. ಅಂತೆಯೇ ಬಸವಣ್ಣನವರು, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಆವುದೆಂದು ಬೆಸಗೊಂಡೆನಾದರೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಿಸಿದೆ ನಿಮ್ಮ ರಾಣಿ ವಾಸದಾಣೆ. ಲಿಂಗಧಾರಿಯಾದ ಭಕ್ತನು ಯಾವ ಕಾಯಕವನ್ನು ಮಾಡಿದರೂ ಆತನು ಕೀಳೆಂದು ತಿಳಿಯಬಾರದು, ಯಾವ ಕುಲವೂ ಹೀನವೆಂದು ಹಳಿಯಬಾರದು. ಹಾಗೆ ನಿಂದಿಸುವವರು ಮಹಾಪಾಪಿಗಳು. ಅವರು ಕೀಳು ಕುಲದವರೆಂದು ತಿಳಿದವರಾದರೆ ಶಿವನ ಸತಿಯಳಾದ ಪಾರ್ವತಿಗೆ ದ್ರೋಹ ಮಾಡಿದಂತೆಯೇ ಸರಿ. ಅಂದರೆ ತಾಯಿಯ ಸಹವಾಸ ಮಾಡಿದಂಥ ಘೋರ ಪಾಪಕ್ಕೆ ಈಡಾಗಬೇಕಾಗುತ್ತದೆ. ಜನ ಜೀವನಕ್ಕೆ ಅಗತ್ಯವಾದ ಎಲ್ಲ ಕಾಯಕಗಳನ್ನು ಜನರು ಮಾಡುವ ಪ್ರವೃತ್ತಿಯು ಉಂಟಾಗಲೆಂದೇ ಶರಣರು ಈ ಪ್ರಕಾರ ಬೋಧಿಸಿದ್ದಾರೆ. ಇವರ ಈ ಉಪದೇಶವು ಆಗಿನ ಉಚ್ಚ ವರ್ಗದವರಿಗೆ ಬಹು ವಿರೋಧವಾಗಿ ಕಂಡಿತು. ಇವರ ಈ ಕ್ರಾಂತಿಕಾರಕ ವಿಚಾರಗಳು ವರ್ಣ ಸಂಕರಕ್ಕೆ ಕಾರಣವಾಗಿದೆ ಎಂದು, ಇದರಿಂದ ಜನಾಂಗವು ಅಧೋಗತಿಗೆ ಈಡಾಗುತ್ತದೆ ಎಂದು ವರ್ಣವಾದಿಗಳು ಬಿಜ್ಜಳದೊರೆಗೆ ದೂರು ಕೊಟ್ಟರು. ಆಗ ಕಸುಬುಗಳಿಂದಲೇ ಕುಲವೆಂದು ತಿಳಿಯುತ್ತಿದ್ದರು. ಜನರು ಮಡಿಕೆ, ಹಗ್ಗ, ವಸ್ತ್ರ, ಎಣ್ಣೆ, ಒಕ್ಕಲುತನ, ಪಾದರಕ್ಷೆ ವ್ಯಾಪಾರ ಮೊದಲಾದ ಉದ್ಯೋಗಗಳನ್ನು ಮಾಡುವವರನ್ನೆಲ್ಲ ಒಂದೊಂದು ಜಾತಿಯವರೆಂದೇ ತಿಳಿದು ಅವರ ಕುಲವನ್ನು ಕೀಳೆಂದೇ ಭಾವಿಸಲಾಗಿತ್ತು. ಜನಾಂಗಕ್ಕೆ ಘಾತಕವಾದ ಈ ತಿಳುವಳಿಕೆಯನ್ನು ಶಿವಶರಣರು ಬಹು ಕಟುವಾಗಿ ನಿಷೇಧಿಸಿದರು. ಬಸವ ಮಹಾನುಭಾವರು ಅವರಲ್ಲಿ ಅಗ್ರಗಣ್ಯರು. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಣ ಶರಣರೆಲ್ಲ ಕುಲಜರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರಲ್ಲೇ, ಕಮಲವು ಕೆಸರಲ್ಲಿ ಹುಟ್ಟಲೆಂದು ಅದನ್ನು ದೂರೀಕರಿಸಬಹುದೇ, ಬಟ್ಟೆಯಲ್ಲಿ ಕೂರಿ ಹುಟ್ಟಿತೆಂದು ಆಧರಿಸಬಹುದೇ, ಶಿವಶರಣರ ಜನ್ಮಕ್ಕೆ ಮಹತ್ವ ಕೊಡದೆ ಗುಣ ಶಿವಾಚಾರಗಳಿಗೆ ಮಹತ್ವ ಕೊಟ್ಟರು. ಶಿವಭಕ್ತನಾಗುವ ಆತನು ಒಳ್ಳೆಯ ಗುಣ ಶಿಲಾಚಾರಗಳುಳ್ಳವನಾಗಿರಬೇಕು. ಆತನು ಯಾವ ಕುಲದಲ್ಲಿ ಹುಟ್ಟಿ ಯಾವ ಕಾಯಕವನ್ನು ಮಾಡುವಾತನಾಗಿದ್ದರೂ ಪೂಜ್ಯನೆಂದರು. ಮಾಚಿದೇವನು ಶಿವಭಕ್ತರ ಬಟ್ಟೆಗಳನ್ನು ತೊಳೆಯುತ್ತಿದ್ದರಿಂದ ಅವರು ಮಡಿವಾಳರೆಂದು ಕರೆಯಲ್ಪಡುತ್ತಿದ್ದರೂ ಸಹ ಶಿವಶರಣರು ಕೀಳಾಗಿ ಕಾಣದೆ ಮೇಲಾಗಿಯೇ ಭಾವಿಸಿದ್ದರು. ಇಂಥ ಪರಿಣಾಮಗಳಿಂದ ಜನತೆಯಲ್ಲಿ ಕಾಯಕದ ಪ್ರೇಮಾಧಾರಗಳು ಅಂದು ಹೆಚ್ಚಿದವು. ನಮ್ಮ ಸಾಮಾಜಿಕ ಹವಣಿಕೆ ಕಂಡು ತಲೆಗೆ ಕೀಸರಿಟ್ಟಿದೆ. ಒಂದು ಕ್ಷಣ ಏಕಾಂತವಾಗಿ ಇರೋಣವೆಂದರೆ ಎಲ್ಲೆಲ್ಲೂ ಮೇಲು ಕೀಳೆಂಬ, ಆ ಜಾತಿ ಈ ಜಾತಿ ಎಂಬ ಗದ್ದಲದ ಸಂತೆ, ಸಹಜೀವನವೆಂದು ಭಾವೈಕ್ಯತೆ ಎಂದು ಕುಣಿಯುತ್ತೇವೆ. ಆದರೆ ಪರಿಣಾಮ ಅದೇ ಸಹಜ ಸ್ಥಿತಿ, ಅದೇ ಸಹಜ ಕೃತಿ. ಒಂದು ಕಳೆದು ಹೋಯಿತು ಎನ್ನುವುದರಲ್ಲಿ ಸಂತೋಷಪಟ್ಟಾಗ ಮರುದಿನ ಇನ್ನೊಂದು ಬಂದೇ ಬರುತ್ತದೆ. ದುಃಖದ ವರ್ತಮಾನ ಸಮಾನತೆಯ ಸೇತುವೆಯ ಕಂಬ ಕಳಚುತ್ತಲಿವೆ. ದ್ವೇಷದ ಕಲ್ಲುಗಳಿರುವ ಕಲ್ಲು ಹೃದಯ ಮತ್ತೆ ಮತ್ತೆ ಆಳತ್ತರಕ್ಕೆ ಏಳುತ್ತಲಿವೆ. ಇಂಥ ದುರ್ದಿನಗಳಲ್ಲಿ ಶರಣರ ವಚನಗಳ ಸೆಳೆತ, ಶ್ರೇಷ್ಠತೆ, ಅವರ ನುಡಿಗಳು ಮತ್ತೆ ಮತ್ತೆ ಜಗದ ಹೃದಯಕ್ಕೆ ನೇರ ಸಾಗಿ ಬರಬೇಕಾಗಿದೆ. ಜಗತ್ತು ಜೋಲಿ ತಪ್ಪದಂತೆ ತೂಗಾಡುವುದನ್ನು ತಪ್ಪಿಸಲು ಶರಣರ ಶ್ರೇಷ್ಠತೆಗಳೇ ವಜ್ರ ಸೇತುವೆಗಳಾಗಬೇಕು.

ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ.

0: ಇದುವರೆಗೆ ಶಿವರಾಜ ಸಣ್ಣಬಿದ್ರಿಯವರಿಂದ ಜಾನಪದ ಗೀತೆ ಕೇಳಿದಿರಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳೋಣ.

0: ಸಹಕಾರ ರೇಡಿಯೋದ ಕೇಳುಗರೆ, ನೆಚ್ಚಿನ ರೈತ ಬಾಂಧವರೇ, ಇಂದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಹೊಸದೊಂದು ಕೃಷಿ ಮಾಹಿತಿಯೊಂದಿಗೆ ಸಂದರ್ಶನದೊಂದಿಗೆ ನಿಮ್ಮ ಮುಂದಿದ್ದೇವೆ.
1: ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು
0: ಸಮಗ್ರವಾದ ಮಾಹಿತಿಯನ್ನ ನಮಗೆ ನೀಡಲಿಕ್ಕೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಕೇಳುಗರೆ, ಈಗಾಗಲೇ ತಿಳಿಸಿದ ಹಾಗೆ ಸಜ್ಜೆ ಬೆಳೆಯಲ್ಲಿ ಸಮಗ್ರ ಬೇಸಾಯ ಪದ್ಧತಿಯ ಕುರಿತು ನಾವಿಂದು ಎಲ್ಲ ಮಾಹಿತಿಯನ್ನ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಸಜ್ಜೆ ಬೆಳೆಯ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡಿ. ಏನಿದು ಸಜ್ಜೆ ಬೆಳೆ?
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಜ್ಜೆ ಬೆಳೆ ಏನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೊಂದು ಪ್ರಮುಖವಾದಂತಹ ಕಿರುಧಾನ್ಯ. ಈ ಧಾನ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರಕೋದ್ರಿಂದ ಇದು ಬಹಳ ಮುಖ್ಯವಾದಂತಹ ಬೆಳೆಯಾಗಿದೆ. ಇದ್ರದ್ದು ಉಪಯೋಗಗಳು ಅಂತ ಅಂದ್ರೆ, ಈಗ ಹೃದಯ ಸಂಬಂಧ ರೋಗಗಳಾಗಿರ್ಬೋದು ಅಥವಾ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ, ಈ ಎಲ್ಲ ಕಾಯಿಲೆಗಳಿಗೆ ಇದು ಬಹಳ ಸೂಕ್ತವಾದಂತಹ ಒಂದು ಬೆಳೆ. ಈ ಬೆಳೆ ಈಗೇನಾಗಿದೆ, ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಬಹಳಷ್ಟು ಬೆಳೀತಾ ಇದ್ರು, ಬಟ್ ಈ ಬೆಳೆ ಈಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ತಾ ಇದೆ. ಈ ಬೆಳೆಯನ್ನು ನಾವೇನ್ ಮಾಡಬಹುದು ಅಂದ್ರೆ, ಮಧ್ಯಮ ಕಪ್ಪು ಹಾಗೂ ಕಡಿಮೆ ಆಳವಿರುವಂತಹ ಮಣ್ಣುಗಳಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದನ್ನ ನಾವು ನೀರಾವರಿ ಮತ್ತೆ ಮಳೆಯಾಶ್ರಿತ ಎರಡೂ ರೀತಿ ಕೂಡ ಬೆಳಿಬಹುದು.
0: ಇನ್ನು ಈ ಸಜ್ಜೆ ಬೆಳೆಯಲ್ಲಿ ಪ್ರಮುಖ ತಳಿಗಳನ್ನು ಯಾವ್ಯಾವು ಅಂತ ಹೆಸರಿಸಬಹುದು? ಯಾವ್ಯಾವ ಪ್ರಮುಖ ತಳಿಗಳನ್ನ ನಾವಿಲ್ಲಿ ಕಾಣಬಹುದು?
2: ಖಂಡಿತ. ಈ ಸಜ್ಜೆ ಬೆಳೆಯ ಪ್ರಮುಖ ತಳಿಗಳು ಯಾವುದು ಅಂತಂದ್ರೆ, ಈಗ ನೀರಾವರಿಗೆ ಸೂಕ್ತವಾದಂತಹ ತಳಿಗಳು ಇರ್ತವೆ ಮತ್ತೆ ಖುಷ್ಕಿ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳಿರುತ್ತೆ. ಈಗ ನೀರಾವರಿಗೆ ಅಂತ ಬಂದ್ರೆ ಎರಡು

0: ತಳಿಗಳಿದಾವೆ. ಒಂದು ICMV 221 ಅಂತ ಅಂದ್ಬಿಟ್ಟು, ಇದು ನೀರಾವರಿಗೆ ಬಹಳ ಸೂಕ್ತವಾದಂತ ತಳಿ. ಈ ಮೂರನೇ ವಲಯ ಮೂರು ಅಂತ ಏನ್ ಹೇಳ್ತೀವಿ, ಪ್ರಮುಖ ಉತ್ತರ ಕರ್ನಾಟಕದ ಭಾಗಗಳಿಗೆ ಇದು ಸೂಕ್ತವಾದದ್ದು. ಇದನ್ನ ಮುಂಗಾರಿನಲ್ಲಿ ಜೂನ್ ಜುಲೈ ಸಮಯದಲ್ಲಿ ಬಿತ್ತನೆ ಮಾಡ್ತಾರೆ. ಈ ತಳಿಯ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ತಳಿಯ ಪ್ರಮುಖ ಲಕ್ಷಣಗಳು ಏನು ಅಂತಂದ್ರೆ, ಇದು ಬೆಳೆ ಏನಾಗುತ್ತೆ, ಕೆಳಗೆ ಬೀಳೋದಿಲ್ಲ, ಅಂದ್ರೆ ತುಂಬಾ ಉದ್ದವಾಗಿ ಏನ್ ಬೆಳೆದಿರುವಂತಹ ತಳಿಯಲ್ಲ ಇದು. ಮತ್ತೆ ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತವೆ. ಹೆಚ್ಚು ರಸಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಅಧಿಕ ಇಳುವರಿಯನ್ನ ಕೊಡುತ್ತೆ. ಯಾವುದು ಈ ICMV 221 ಅನ್ನುವಂತ ತಳಿ ಅಧಿಕ ಇಳುವರಿಯನ್ನ ಕೊಡುತ್ತೆ. ಎರಡನೇ ಪ್ರಮುಖ ತಳಿ ನೀರಾವರಿ ಪ್ರದೇಶದಲ್ಲಿ ಯಾವುದು ಅಂತಂದ್ರೆ ICTP 8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ಮೂರು ವಲಯಗಳಿಗೂ ಬೆಳೆಯಲು ಸೂಕ್ತ. ಈ ವಲಯ 1, 2, 3 ಯಾವ್ಯಾವು ಅಂತಂದ್ರೆ, ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಬೆಳೆಯಬಹುದು. ಇದನ್ನು ಕೂಡ ಸೇಮ್ ಮುಂಗಾರಿನಲ್ಲಿ ಬೆಳೆಯತಕ್ಕದ್ದು ಬಹಳ ಸೂಕ್ತ. ಇದರ ಅವಧಿ ಬಂದ್ಬಿಟ್ಟು 75-80 ದಿನಗಳಿರ್ತವೆ. ಇದೇ ರೀತಿ ಖುಷ್ಕಿ ಅಂದ್ರೆ ಏನು, ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾ ಇದೀವಿ ಅಂತ ಅಂದಾಗ ಸೂಕ್ತವಾದಂತಹ ತಳಿಗಳು ಒಂದ್ 4-5 ಇದಾವೆ. ಅದರಲ್ಲಿ ಯಾವುದು ಅಂತಂದ್ರೆ ICMV 221 ಸೇಮ್. ಆದ್ರೆ ಇದರದ್ದು ವಿಶೇಷ ಏನು ಅಂತಂದ್ರೆ, ಇದ್ರ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ಬೆಳೆನೂ ಕೂಡ ಕೆಳಗೆ ಬೀಳೋದಿಲ್ಲ. ಇದು ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಕಂಡು ಬರ್ತವೆ. ಎರಡನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ ICTP 8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ಮೂರು ವಲಯಗಳಿಗೂ ಬಹಳ ಸೂಕ್ತವಾದದ್ದು. ಇದನ್ನು ಮಳೆಯಾಶ್ರಿತದಲ್ಲಿ ಬೆಳೀತಾರೆ. ಇದರ ಅವಧಿ ಬಂದ್ಬಿಟ್ಟು 70-80 ದಿನಗಳು. ಮೂರನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ VPMV 9 ಅಂತ ಹೇಳ್ಬರುತ್ತೆ. ಈ ತಳಿ ಬಂದ್ಬಿಟ್ಟು ಮಳೆಯಾಶ್ರಿತದಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದರದ್ದು ಸಾಮಾನ್ಯವಾಗಿ ಅವಧಿ ಬಂದ್ಬಿಟ್ಟು 85-90 ದಿನಗಳು, ಅಂದ್ರೆ 3 ತಿಂಗಳು ಅಂತ ಅನ್ಕೊಳ್ಳೋಣ ಇದ್ರ ಕಾಲ. ಇದು ಏನ್ ಮಾಡುತ್ತೆ, ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತೆ, ಮತ್ತು ಕಾಳಿನಲ್ಲಿ ಅಧಿಕ ಕಬ್ಬಿಣಾಂಶ ಹೊಂದಿರುತ್ತೆ. ಈ VPMV 9 ಅನ್ನೋ ತಳಿಯ ಕಾಳುಗಳಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರುತ್ತೆ, ಮತ್ತೆ ಹೆಚ್ಚು ಪೋಷಕಾಂಶಗಳು ದೊರೆಯುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ. ಇದಲ್ಲದೆ ನೀರಾವರಿ ಬಿಟ್ಬಿಟ್ಟು ಈ ಖುಷ್ಕಿ ಪ್ರದೇಶಕ್ಕೆ ಏನಾಗುತ್ತೆ, ಹೈಬ್ರಿಡ್ ತಳಿಗಳನ್ನು ಕೂಡ ಈಗ ಪರಿಚಯಿಸಿದ್ದಾರೆ. ಅಂತಹ ತಳಿಗಳು ಯಾವುವು ಅಂತಂದ್ರೆ, VPMH 14 ಅಂತ ಹೇಳಿ ಕರಿತೀವಿ. ಇದು ವಲಯ ಮೂರು ಅಂತಂದ್ರೆ ಈ ಹಾವೇರಿ ಈ ಭಾಗಗಳಲ್ಲಿ ಬರುತ್ತೆ. ಹಾವೇರಿಯಿಂದ ಹಿಡಿದ್ಬಿಟ್ಟು ಬಾಗಲಕೋಟೆ, ಬೆಳಗಾಂ ಈ ತರ ಭಾಗಗಳಲ್ಲಿ ಇದೊಂದು ತಳಿ ಬೆಳೆಯಲು ಬಹಳ ಸೂಕ್ತವಾದದ್ದು. ಇದರ ಅವಧಿ ಬಂದ್ಬಿಟ್ಟು 85-90 ದಿನಗಳು, 3 ತಿಂಗಳ ಕಾಲ ಈ ಒಂದು ತಳಿಯ ಅವಧಿ ಇರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಕಬ್ಬಿಣ ಮತ್ತು ಸತುವಿನ ಅಂಶಗಳನ್ನ ಹೊಂದಿದೆ. ಈ ಮೈನರ್ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳಿ ಕರಿತೀವಲ್ಲ, ಇದು ಮನುಷ್ಯನ ದೇಹಕ್ಕೆ ಬಹಳ ಮುಖ್ಯವಾದದ್ದು. ಈ ಕಬ್ಬಿಣ ಆಗಿರ್ಬೋದು, ಸತು ಆಗಿರ್ಬೋದು, ಈ ಒಂದು ಅಂಶಗಳು ಯಾವ್ದರಿಂದ ದೊರಕುತ್ತೆ ಅಂದ್ರೆ ಈ ಒಂದು ಸಜ್ಜೆ ಒಂದು ಬೆಳೆಯಿಂದ ದೊರಕುತ್ತೆ. ಕೊನೆಯದಾಗಿ ಕಂಡುಬರುವಂತಹ ಹೈಬ್ರಿಡ್ ತಳಿ ಯಾವುದು ಅಂತಂದ್ರೆ, ಸಜ್ಜೆಯಲ್ಲಿ BRBH 16620 ಅನ್ನೋ ಒಂದು ತಳಿ. ಇದು 80-85 ದಿನಗಳು ಇದರ ಅವಧಿ ಬರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಅಂಶವಾಗಿ ನಾವು ಕಬ್ಬಿಣ ಮತ್ತು ಸತುಗಳನ್ನು ನೋಡಬಹುದು.
1: ಇನ್ನು ಮೇಡಮ್, ಬಿತ್ತನೆಗೆ ಬೇಕಾಗುವಂತಹ ಬೀಜ ಹಾಗೂ ಗೊಬ್ಬರದ ಪ್ರಮಾಣವನ್ನ ತಿಳಿಸ್ಕೊಡಿ. ಯಾವ ಬೀಜಗಳನ್ನ ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ, ಮತ್ತೆ ಗೊಬ್ಬರದ ಪ್ರಮಾಣವನ್ನ ಎಷ್ಟು, ಹೇಗೆ, ಯಾವ ರೀತಿಯಲ್ಲಿ ಅದನ್ನ ಪ್ರಮಾಣಿಸಿ ರೈತರು ಬಳಸಬೇಕು ಅದನ್ನ ತಿಳಿಸಿ.
0: ಖಂಡಿತ. ಈ ಸಾಮಾನ್ಯವಾಗಿ ಏನಾಗುತ್ತೆ, ನೀರಾವರಿಗೆ ಮತ್ತೆ ಖುಷ್ಕಿಗೆ ಮಾಡೋದಾದ್ರೆ ಸಜ್ಜೆ ಬೆಳೆಯನ್ನ ಒಂದೇ ತರನಾದಂತಹ ಬೀಜ ಮತ್ತೆ ಗೊಬ್ಬರಗಳ ಅವಶ್ಯಕತೆ ಇರುತ್ತೆ. ಆದ್ರೆ ಈಗ ಖುಷ್ಕಿಗೆ ಏನಾಗುತ್ತೆ, ಅದರ ಜೊತೆಗೆ ಈ ಬೀಜ ಮತ್ತೆ ಗೊಬ್ಬರಗಳ ಜೊತೆಗೆ ಕೆಲವೊಂದು ಲಘು ಪೋಷಕಾಂಶಗಳನ್ನು ಕೊಡುವ ಅಗತ್ಯ ಬಹಳ ಇರುತ್ತೆ. ಏಕೆಂದ್ರೆ ನೀರಿಲ್ಲ ಅಂದಾಗ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ಬೆಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ತೆನೆಗಳ ಕಟ್ಟುವುದು ಹೆಚ್ಚಾಗುತ್ತೆ, ಇಳುವರಿಯೂ ಕೂಡ ಹೆಚ್ಚಾಗುತ್ತೆ. ಈ ನೀರಾವರಿ ಪ್ರದೇಶಕ್ಕಾದ್ರೆ ಬೀಜಗಳ ಅಗತ್ಯ ಎಷ್ಟು ಅಂದ್ರೆ, ಸಾಮಾನ್ಯವಾಗಿ ವಲಯಗಳ ಮೇಲೆ ಹೋಗುತ್ತದು. ಈಗ ಒಂದ್ ವೇಳೆ ವಲಯ 1, 2 ಅಂತ ಅಂದ್ರೆ, ಈಗ ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಭಾಗಗಳಲ್ಲಿ ಏನಾಗುತ್ತೆ ಅಂದ್ರೆ 1.6 ಕಿಲೋಗ್ರಾಂನಷ್ಟು ಬೀಜ ಬೇಕಾಗುತ್ತೆ ಒಂದೇ ಎಕರೆಗೆ. ಅದೇ ವಲಯ 3ಕ್ಕಾದ್ರೆ 2 ಕಿಲೋಗ್ರಾಂನಷ್ಟು ಬೀಜ ಬೇಕಾಗುತ್ತೆ. ಜೈವಿಕ ಗೊಬ್ಬರಗಳನ್ನ ಯಾವ್ಯಾವ ರೀತಿ ಕೊಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯ ಮತ್ತೆ ಅಣುಜೀವಿ ಗೊಬ್ಬರ. ಈ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯವನ್ನ 200 ಮತ್ತೆ 150 ಕಿಲೋಗ್ರಾಂನಷ್ಟು ಒಂದು ಎಕರೆಗೆ ಒದಗಿಸಬೇಕಾಗುತ್ತೆ. ಈ ರಂಜಕ ಕರಗಿಸುವ ದ್ರವ್ಯ ಏನ್ ಮಾಡುತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ಹಿಡಿದಿಟ್ಟುಕೊಂಡಿರುವ ರಂಜಕವನ್ನು ಆ ಭೂಮಿಯಿಂದ ಬಿಡುಗಡೆ ಮಾಡಿ ಸಸ್ಯಗಳಿಗೆ ಒದಗಿಸುತ್ತದೆ. ರಂಜಕ ಏನಕ್ಕೆ ಬೇಕು, ಮೇನ್ ಆಗಿ ಸೀಡ್ ಅಂದ್ರೆ ಏನ್ ಕಾಳು ಅಂತ ಏನ್ ಹೇಳ್ತೀವಿ, ಈ ಕಾಳಿನ ಮೇನ್ ಕಂಟೆಂಟ್ ಯಾವುದು ಅಂದ್ರೆ ರಂಜಕ. ಆ ಒಂದು ರಂಜಕವನ್ನ ವೃದ್ಧಿ ಮಾಡೋದಕ್ಕೆ ಈ ಒಂದು ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯಗಳನ್ನ ನಾವು ನೀಡಬೇಕಾಗತ್ತೆ. ಮತ್ತೆ ಸಾವಯವ ಗೊಬ್ಬರಗಳು ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರನ ಅಥವಾ ಕಾಂಪೋಸ್ಟ್ ಅನ್ನ 2.4 ಟನ್ ಅಷ್ಟು ನೀಡ್ತೀವಿ. ಮತ್ತೆ ಎಲ್ಲಾ ಬೆಳೆಗಳು ನಿರ್ದಿಷ್ಟವಾಗಿ ನಿಗದಿಸುವಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ಅನ್ನ ನೀಡಬೇಕು. 25, 12.5 ಮತ್ತೆ 10 ಕಿಲೋಗ್ರಾಂ ಪ್ರತಿ ಎಕರೆಗೆ ನಾವು ನೀಡತಕ್ಕದ್ದು. ಅದೇ ಒಂದ್ ವೇಳೆ ನಾವು ಖುಷ್ಕಿ ಪ್ರದೇಶದಲ್ಲಿ ಮಾಡ್ತಿದ್ವಿ ಅಂದ್ರೆ ಬೀಜ ಮತ್ತೆ ನಾವು ಒದಗಿಸುವಂತಹ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳ ಪ್ರಮಾಣ ಅದೇ ರೀತಿ ಇರುತ್ತೆ. ಆದ್ರೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಯಾವ್ಯಾವು, ಅದ್ರ ಜೊತೆಗೆ ನಾವು ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೇಕಾಗುತ್ತೆ, ಮತ್ತೆ ಲಘು ಪೋಷಕಾಂಶಗಳನ್ನು ಕೊಡ್ಬೇಕಾಗುತ್ತೆ. ಬೋರಾಕ್ಸ್ ಅಥವಾ ಕಬ್ಬಿಣದ ಸಲ್ಫೇಟ್ ಅಂತ ಹೇಳ್ಕರ್ತೀವಿ, ಅದನ್ನ ನೀಡ್ಬೇಕಾಗುತ್ತೆ. ಬೋರಾಕ್ಸ್ ಆದ್ರೆ 4 kg ಅನ್ನಷ್ಟು ನೀಡಬೇಕು, ಕಬ್ಬಿಣದ ಸಲ್ಫೇಟ್ ಆದ್ರೆ 8 kg ಪ್ರತಿ ಎಕರೆಗೆ ನೀಡಬೇಕು. ಅಥವಾ ಏನ್ ಮಾಡ್ಬೇಕು ಅಂದ್ರೆ ಕಬ್ಬಿಣದ ಸಲ್ಫೇಟ್ ಅನ್ನ ಎಲೆಗಳ ಮೇಲೆ ಸಿಂಪರಣೆಯನ್ನ ಮಾಡ್ಬೇಕು 1.5 kg.
1: ಇನ್ನು ಬೀಜಗಳು ಸಿದ್ಧತೆಗೊಂಡ ನಂತರ ಸಜ್ಜೆ ಬೆಳೆಯನ್ನ ನೀರಾವರಿ ಮತ್ತು ಖುಷ್ಕಿಯಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನ ಉಪಯೋಗಿಸಿ ಬಿತ್ತನೆ ಮಾಡಬೇಕಾಗ್ತದೆ ನೀರಾವರಿ ಮತ್ತು ಖುಷ್ಕಿಯಲ್ಲಿ, ಅದನ್ನ ತಿಳಿಸ್ಕೊಡಿ.
0: ಖಂಡಿತ, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನೀರಾವರಿಯಲ್ಲಿ ನಾವು ಏನಾದ್ರೂ ಸಜ್ಜೆ ಬೆಳೆಯನ್ನ ಬೆಳೀತಾ ಇದ್ದೀವಿ ಅಂತಂದ್ರೆ ಬಿತ್ತನೆ ಮಾಡೋದಕ್ಕಿಂತ 2-3 ವಾರಗಳ ಮುಂಚೆನೆ ನಾವು ಸಾವಯವ ಗೊಬ್ಬರ ಏನ್ ಹೇಳಿದ್ನಲ್ಲ ಅದನ್ನ ಮಣ್ಣಿನಲ್ಲಿ ಬೆರೆಸಬೇಕು. ಮತ್ತೆ ಬಿತ್ತನೆ ಮಾಡೋದಕ್ಕೆ ಮೊದಲು ನಾವು ಶಿಫಾರಸು ಮಾಡಿರುವಂತಹ 50% ಸಾರಜನಕ ಮತ್ತೆ ಪೂರ್ತಿ ರಂಜಕ ಮತ್ತೆ ಪೊಟ್ಯಾಷನ್ನ ನೀಡಬೇಕಾಗುತ್ತೆ. ಈ ರೀತಿ ನೀಡಿ ಬೀಜವನ್ನ 45 cm ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ 3 ವಾರಗಳ ನಂತರ 10-15 cm ಅಂತರದಲ್ಲಿ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲ ಸಸಿಗಳನ್ನ ನಾವು ಕಿತ್ತು ಹಾಕಬೇಕಾಗುತ್ತೆ. ನೀರಾವರಿಯಲ್ಲಿ ಬೆಳಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಆ ಸಸ್ಯಗಳ ಪ್ರಮಾಣ, ನೀನು ಎಷ್ಟು ಅಂತರದಲ್ಲಿ ಬೆಳೆದಿದೀಯಾ ಮತ್ತೆ ಎಷ್ಟು ಅಮೌಂಟ್ ಅಂತ ಏನು ಹೇಳ್ತೀವಿ ಈ ಸಸ್ಯಗಳನ್ನ ಹಾಕಿರೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ತದನಂತರ 1 ತಿಂಗಳಾದ್ಮೇಲೆ 20 kg ಸಾರಜನಕ ಮೇಲ್ಗೊಬ್ಬರವಾಗಿ ಕೊಡಬೇಕಾಗುತ್ತೆ, ಯಾಕೆಂದ್ರೆ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಮತ್ತೆ ಅಜೋಸ್ಪೆರ್ಲಮ್ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದ್ರೆ ನಾವು 25% ಅಷ್ಟು ಏನ್ ಮಾಡಬಹುದು, ಆ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ ಹಾಕುವಂತಹ ವೆಚ್ಚವನ್ನ ಕಡಿಮೆ ಮಾಡಬಹುದು. ಇದು ನೀರಾವರಿ ಪದ್ಧತಿಯಲ್ಲಿ ಅನುಸರಿಸಬೇಕಾಗಿದ್ದು ಬಿತ್ತನೆ ಕ್ರಮ. ಒಂದ್ ವೇಳೆ ಖುಷ್ಕಿಯಲ್ಲಿ ನಾವು ಏನಾದ್ರು ಬಿತ್ತನೆ ಮಾಡ್ತಾ ಇದೀವಿ ಸಜ್ಜೆ ಬೆಳೆಯಲ್ಲಿ ಅಂತಂದ್ರೆ 2-3 ವಾರಗಳ ಮುಂಚೆನೆ ಸೇಮ್ ಹೇಗೆ ನೀರಾವರಿಯಲ್ಲಿ ಮಾಡಿರ್ತೀವೋ ಆ ರೀತಿ ನಾವು ಸಾವಯವ ಗೊಬ್ಬರಗಳ ಜೊತೆ ಮಣ್ಣಿನಲ್ಲಿ ಸೇರಿಸಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಅದಲ್ಲದೆ ನಾವೇನ್ ಮಾಡಬೇಕು ಅಂತಂದ್ರೆ ಸಜ್ಜೆ ಬೆಳೆದಂತಹ 1 ತಿಂಗಳಾದ್ಮೇಲೆ 0.75% ಅಷ್ಟು ಕಬ್ಬಿಣದ ಸಲ್ಫೇಟ್ ಅಂದ್ರೆ 7.5 gram ಅಂತ ಏನ್ ಹೇಳ್ತೀವಿ ಅದನ್ನ ನೀಡಬೇಕು. ಮತ್ತೆ 2 gram ಸುಣ್ಣವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ ಬೆಳೆ ಬೆಳೆದ 1 ತಿಂಗಳ ಆದ್ಮೇಲೆ. ಇದಲ್ಲದೆ ಖುಷ್ಕಿ ಬೆಳೆಯಲ್ಲಿ ಮೇನ್ ಆಗಿ ಏನ್ ಮಾಡಬೇಕು ಅಂತಂದ್ರೆ ಬೀಜವ ಬಿತ್ತೋದಕ್ಕಿಂತ ಮುಂಚೆ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 2-3 ಗಂಟೆಗಳ ಕಾಲ ಒಣಗಿಸಿ ಬೀಜೋಪಚಾರವನ್ನ ಮಾಡಿ 45-60 cm ಅಂತರದ ಸಾಲುಗಳಲ್ಲಿ ಬಿತ್ತಿ ಮತ್ತು 15 cm ಅಂತರಕ್ಕೆ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲವುಗಳನ್ನು ಬಿತ್ತಿದ 3 ವಾರಗಳಲ್ಲಿ ಕಿತ್ತು ಹಾಕಬೇಕಾಗುತ್ತೆ. ಖುಷ್ಕಿಯಲ್ಲಿ ಯಾಕೆ ನಾವು ನೀರಿನಲ್ಲಿ ನೆನೆಸಿಡಬೇಕಾ ಕಾರಣ ಅಂತಂದ್ರೆ ನಾನು ಬೀಜೋಪಚಾರಗಳ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದೇ ರೀತಿ ಸಜ್ಜೆ, ಈ ಪರ್ಲ್ ಮಿಲ್ಲೆಟ್ ಅಂತ ಹೇಳ್ಕರ್ತೀವಿ, ಹಿಂದಿಯಲ್ಲಿ ಇದಕ್ಕೆ ಬಾಜ್ರ ಅಂತಾನು ಹೇಳ್ಕರ್ತೀವಿ, ಇದರ ಕಾಳುಗಳೇನಿರ್ತವೆ ಬಹಳ ಸಣ್ಣಗಿರ್ತವೆ. ಈ ಕಾಳುಗಳಿಗೆ ನಾವು ಬೇರೆ ಎಲ್ಲ ವಸ್ತುಗಳಿಂದ ಬೀಜೋಪಚಾರ ಮಾಡೋದಕ್ಕಿಂತ ಮೊದಲು ನೀರಿಂದ ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಈ ಕಾಳುಗಳು ಏನ್ ಮಾಡ್ತವೆ, ರಾತ್ರಿ ಹೊತ್ತು ನೆನೆಸ್ಬಿಟ್ಟು ನಾವು ಬೀಜೋಪಚಾರ ಮಾಡಿದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಈ ಕ್ರಮಕ್ಕೆ ನಾವೇನ್ ಹೇಳ್ತೀವಿ, ಬೀಜವನ್ನ ಗಟ್ಟಿಗೊಳಿಸೋದು ಅಂತ ಹೇಳ್ತೀವಿ. ನೀರನ್ನ ಹಿಡಿದಿಟ್ಟುಕೊಳ್ಳೋದ್ರಿಂದ ನಾವು ಏನಾರು ಖುಷ್ಕಿ ಪ್ರದೇಶದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಬೀಜವನ್ನು ಬಿತ್ತೋದಾದ್ರೆ ಅದು ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ ಆವಾಗ, ಯಾಕಂದ್ರೆ ನೀರನ್ನು ಆಲ್ರೆಡಿ ಹಿಡಿದಿಟ್ಟುಕೊಳ್ಳಿರುತ್ತೆ. ಅದರಿಂದ ಏನಾಗುತ್ತೆ, ಕಿಣ್ವಗಳ ಚಟುವಟಿಕೆಗಳು ಶುರು ಆಗಿರುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಏನಾರು ನಾವು ಖುಷ್ಕಿಯಲ್ಲಿ ಬೆಳೆ ಬೆಳೆಯೋದಾದ್ರೆ ಅದು ಸಾಮಾನ್ಯವಾಗಿ ಹೆಚ್ಚಾಗಿ ಮೊಳಕೆ ಒಡೆಯೋದನ್ನ ನೋಡಬಹುದು. ಅದರಿಂದ ಖುಷ್ಕಿ ಪದ್ಧತಿಯಲ್ಲಿ ಮಾಡೋದಾದ್ರೆ ಇದೊಂದು ಪದ್ಧತಿಯನ್ನ ಅನುಸರಿಸೋದು ಬಹಳ ಸೂಕ್ತ. ಮತ್ತೆ ವಲಯ 3 ಈ ಬೆಳೆಯನ್ನ ಬೆಳೆಯೋದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 120 cm ಅಂತರ ಅಗಲವಾದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 5 cm ಅಂತರದಲ್ಲಿ ಬಿತ್ತನೆಯನ್ನು ಮಾಡ್ಬೇಕಾಗತ್ತೆ. ಮತ್ತೆ ಸಜ್ಜೆ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಇನ್ನೊಂದು ಅಂಶನ ತೆಳಗಿಲ್ಲಿ ಇಟ್ಕೋಬೇಕು. ಏನಂತಂದ್ರೆ ಇದನ್ನು ತೊಗರಿ ಬೆಳೆ ಜೊತೆನೂ ಕೂಡ ಮಿಶ್ರ ಬೆಳೆಯನ್ನಾಗಿ ಬೆಳಿಬಹುದು. ಅಂದ್ರೆ ತೊಗರಿ ಮತ್ತೆ ಸಜ್ಜೆಯನ್ನ 2:1 ಬೆಳಿಬಹುದು. ಅಂದ್ರೆ 2 ಸಾಲು ಸಜ್ಜೆಯನ್ನ ಹಾಕಿದ್ರೆ 1 ಸಾಲು ನಾವು ಏನ್ ಮಾಡ್ಬೇಕಾಗತ್ತೆ, ತೊಗರಿಯನ್ನ ಹಾಕ್ಬೇಕಾಗತ್ತೆ. ಮತ್ತೆ ಬೀಜಗಳನ್ನು ಬೆಳೆದಾಗ ಇದಕ್ಕೆ ಏನ್ ಮಾಡ್ಬೇಕು, ನಾನು ಏನ್ ಹೇಳಿದೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಲ್ಲ, ಅದ್ರಗಳಿಂದ ಬೀಜೋಪಚಾರವನ್ನ ಮಾಡ್ಬೇಕು. ಒಂದ್ ವೇಳೆ ದ್ವಿಬೆಳೆ ಯೋಜನೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯ ಪದ್ಧತಿಯಿಂದ ಸಜ್ಜೆಯನ್ನ ಬೆಳಿಬೇಕಾಗತ್ತೆ. ಬೆಳೆ ಕಟಾವು ಮಾಡಿದ ಕೂಡಲೇ ತೆಗೆದು ಹಿಂಗಾರು ಹಂಗಾಮಿನಲ್ಲಿ ಜಮೀನನ್ನು ಉಳುಮೆ ಮಾಡದೆ ಮಿತ ಉಳುಮೆ ಪದ್ಧತಿಯಲ್ಲಿ ಕಡಲೆಯನ್ನ ಬೆಳೆಯುವುದರಿಂದ ಮುಂಗಾರಿನಲ್ಲಿ ಜಮೀನನ್ನು ಪಡಬಿಟ್ಟು ಹಿಂಗಾರಿನಲ್ಲಿ ಸಾಮಾನ್ಯ ಪದ್ಧತಿಯಲ್ಲಿ ಕಡವೇ ಬೆಳೆಯುವುದಕ್ಕಿಂತ ಹೆಚ್ಚು ಆದಾಯವನ್ನ ನಾವು ಪಡಿಬಹುದು. ಸಾಮಾನ್ಯವಾಗಿ ಏನಂತಾರೆ, ಖುಷ್ಕಿಯಲ್ಲಿ ಮಾಡೋದಾದ್ರೆ ಈ ತರದಲ್ಲಿ ಮಾಡ್ತಾರೆ. ಮತ್ತೆ ಅಂತರ್ಬೇಸಾಯನ್ನ ಹೇಗ್ ಮಾಡಬೇಕು ಅಂತಂದ್ರೆ, ಈ ಸಜ್ಜೆ ಬೆಳೆಯಲ್ಲಿ ಬಿತ್ತಿದ 20 ದಿನಗಳ ನಂತರ ತೆನೆ ಬರುವ ತನಕ 2-3 ಬಾರಿ ಅಂತರ್ಬೇಸಾಯನ ಮಾಡಬೇಕು. ಮೊದಲ ಅಂತರ್ಬೇಸಾಯದ ನಂತರ 1 ಬಾರಿ ಕೈಗಳಿಗೆ ಮಾಡಿ ಬಿತ್ತನೆಯಾದ 4 ವಾರಗಳ ನಂತರ ಮಣ್ಣನ್ನು ಏರಿಸಬೇಕು. ಸಜ್ಜೆಯನ್ನು 30 ಸೆಂಟಿಮೀಟರ್ ಮತ್ತು 60 ಸೆಂಟಿಮೀಟರ್ ಅಂತರದ ಜೋಡು ಸಾಲುಗಳಲ್ಲಿ ಇಲ್ಲವೇ 45 ಸೆಂಟಿಮೀಟರ್ ಅಂತರದ ಸಾಮಾನ್ಯ ಸಾಲುಗಳಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆಯಾದ ಒಂದು ತಿಂಗಳಾದ್ಮೇಲೆ 2 ಸಜ್ಜೆ ಸಾಲುಗಳ ಮಧ್ಯದಲ್ಲಿ ರಂಟೆಯಿಂದ ಅಥವಾ ಅತ್ತರ ಬೇಸಾಯ ಮಾಡುವುದರಿಂದ ದಿಂಡಿನಿಂದ ಬದು ಸಾಲುಗಳು ಮಾಡುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಮಳೆಯ ನೀರು ಸಂಗ್ರಹವಾಗಲು ಸಾಧ್ಯವಾಗುತ್ತೆ. ಈ ರೀತಿ ನಾವು ಅಂತರ ಬೇಸಾಯ ಪದ್ಧತಿಯನ್ನು ಕೈಗೊಳ್ಳಬೇಕು.
1: ಸಜ್ಜೆ ಬೆಳೆಯಲ್ಲಿ ನೀರಿನ ಪೂರೈಕೆ ಮತ್ತು ಕಳೆ ನಿಯಂತ್ರಣದ ಬಗ್ಗೆ ತಿಳಿಸಿ. ಈ ನೀರಿನ ಪೂರೈಕೆಯನ್ನ ಯಾವ ಪ್ರಮಾಣದಲ್ಲಿ ಯಾವಾಗ ಎಷ್ಟು ರೀತಿಯಲ್ಲಿ ಆ ಬೆಳೆಗಳಿಗೆ ಕೊಡಬೇಕು ಮತ್ತು ಸಕಾಲದಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನ ರೈತರು ಅನುಸರಿಸಬೇಕಾಗ್ತದೆ ಅದನ್ನ ತಿಳಿಸಿ.
0: ಖಂಡಿತ. ಈಗ ನೀರಾವರಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ 10 ದಿನಗಳಿಗೆ ಒಂದ್ಸರಿ ಕೊಡ್ಬೇಕಾಗುತ್ತೆ. ಕಪ್ಪು ಮಣ್ಣಿನಲ್ಲಿ 20 ದಿನಗಳಿಗೊಮ್ಮೆ ನೀರನ್ನ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅದರಲ್ಲಿ ಹೆಚ್ಚಾಗಿರುತ್ತೆ. ನೀರಾವರಿಯಲ್ಲಿ ಏನಾದ್ರು ಕಳೆ ಕಂಡಾಗ ನಾವ್ ಏನ್ ಮಾಡಬೇಕು ಅಂತಂದ್ರೆ, ಬಿತ್ತನೆ ಮಾಡಿದ ಅಥವಾ ಮರುದಿನ ಎಕರೆಗೆ 0.4 ಕಿಲೋಗ್ರಾಂನಷ್ಟು ಅಟ್ರಾಸಿನ್ ಶೇಕಡಾ 50 ನೀರಿನಲ್ಲಿ ಕರಗುವ ಪುಡಿಯನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಕಳೆನಾಶಕವನ್ನ ಮಾಡಬಹುದು. ನೀರಾವರಿ ಮತ್ತೆ ಖುಷ್ಕಿ ಎರಡೂ ಪ್ರದೇಶದಲ್ಲೂ ನಾವು ಈ ರೀತಿ ಕ್ರಮವನ್ನ ಅನುಸರಿಸಬೇಕಾಗುತ್ತೆ.
1: ಇನ್ನು ಬೆಳೆ ಅಂತ ಹೇಳಿ ಬಂದಾಗ ಅದರ ಪ್ರಮುಖವಾಗಿ ಅದರಲ್ಲಿ ಕಾಡುವಂತಹ ಸಮಸ್ಯೆಯೇ ಈ ರೋಗ ಅಥವಾ ಕೀಟಗಳು. ಸಜ್ಜೆ ಬೆಳೆಯಲ್ಲಿ ಯಾವೆಲ್ಲ ರೋಗಗಳು ಕಂಡು ಬರ್ತದೆ ಮತ್ತು ಯಾವೆಲ್ಲ ಕೀಟಗಳು ಇದಕ್ಕೆ ಹಾನಿ ಉಂಟು ಮಾಡ್ತದೆ ಅದನ್ನ ತಿಳಿಸಿ ಮತ್ತು ಅದರ ನಿಯಂತ್ರಣದ ಬಗ್ಗೆಯೂ ಹೇಗೆ ಗಮನ ಹರಿಸಬೇಕು ಅನ್ನೋದನ್ನ ತಿಳಿಸಿ.
0: ಖಂಡಿತ. ಈ ಬೆಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಯಾವುವು ಮತ್ತು ಕೀಟಗಳು ಯಾವುವು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೀಟಗಳು ಅಂತಂದ್ರೆ ಬೊಂಬೆ ದುಂಬಿ ಅಥವಾ ರಸ ಹೀರುವ ತಗಣಿ ಅಂತ ಹೇಳಿ ಕರಿತೀವಿ. ಇದೊಂದು ಸಜ್ಜೆ ಬೆಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟ. ಈ ಕೀಟ ಬಂದಾಗ ನಮ್ಮ ಹೊಲದಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತವೆ ಅಂದ್ರೆ ಕಾಳು ಜುಳ್ಳಾಗಿ ಕಪ್ಪಾಗಿ ಕಾಣಕ್ಕೆ ಶುರು ಆಗ್ಬಿಡ್ತವೆ. ಕಾಳುಗಳು ಏನಿರ್ತವಲ್ಲ ಅವು ಕಪ್ಪಾಗ್ತವೆ. ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಎಕರೆಗೆ 8 ಕಿಲೋಗ್ರಾಂನಷ್ಟು ಮೆಲಥಿಯೋನ್ ಶೇಕಡಾ 5 ಪುಡಿಯನ್ನು ತೆನೆಗಳ ಮೇಲೆ ಧೂಳೀಕರಿಸಬೇಕಾಗುತ್ತೆ. ಮೊದಲು ಮಾಡಬೇಕಾಗಿರುವಂತಹ ಅಂಶ ಇದು. ಎರಡನೇದು ಪ್ರಮುಖ ರೋಗಗಳು ಯಾವುದು ಅಂತ ಕೇಳಿದ್ರಿ. ಇದರಲ್ಲಿ ರೋಗಗಳು ಅಂತಂದ್ರೆ ತೆನೆ ಜಿಗಿ ರೋಗ ಅಂತ ಬರುತ್ತೆ. ಒಂದು 3 ರೋಗಗಳು ಪ್ರಮುಖವಾಗಿ ಬರುತ್ತೆ. ತೆನೆ ಜಿಗಿ ರೋಗ, ಎರಗಟ್ ಅಂತ ಹೇಳಿ ಕರಿತೀವಿ ಅದಕ್ಕೆ, ಅಥವಾ ಎಲೆ ತುಕ್ಕು ರೋಗ ಅಂತ ಬರುತ್ತೆ, ಕೀದಿಗೆ ರೋಗ ಅಂತ. ಕೀದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಿ ಕರಿತೀವಿ. ಈ ತೆನೆ ಜಿಗಿ ರೋಗದಂತಹ ಪ್ರಮುಖ ಲಕ್ಷಣಗಳು ಏನು ಅಂದ್ರೆ ಸಕ್ಕರೆ ಪಾಕದಂತಹ ದ್ರವ್ಯವು ತೆನೆಗಳಿಂದ ಜಿನುಗುವುದಲ್ಲದೆ ಎಲೆಗಳ ಮೇಲೆ ಬಿದ್ದು ಎಲೆ ಕಪ್ಪಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಇದರಿಂದ ತೆನೆಗಳಲ್ಲಿ ಕಾಳಿನ ಸಂಖ್ಯೆ ಕಡಿಮೆ ಆಗೋದು ಪ್ರಮುಖ ಲಕ್ಷಣಗಳು ಇವು ತೆನೆ ಜಿಗಿ ರೋಗ ಕಂಡು ಬಂದಾಗ. ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ 2 ಗ್ರಾಂನಷ್ಟು ಝೈರಾಮ್ 18WP ಅಂತ ಏನ್ ಹೇಳ್ತೀವಿ ಅದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಜೂನ್ ಅಥವಾ ಜುಲೈ ಕೊನೆಯಲ್ಲಿ ನಾವು ಏನಾದರೂ ಬಿತ್ತನೆ ಮಾಡೋದ್ರಿಂದ ಈ ರೋಗದಿಂದ ನಾವು ಕಡಿಮೆ ಪ್ರಮಾಣ ಈ ರೋಗ ಹರಡುವುದನ್ನು ನೋಡಬಹುದು. ಎಲೆ ತುಕ್ಕು ರೋಗ ಅನ್ನೋದು ಎರಡನೇ ಪ್ರಮುಖ ರೋಗ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಎಲೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳು ಎಲೆಗಳ ತಾಮ್ರ ಬಣ್ಣಕ್ಕೆ ತಿರುಗುವುದರಿಂದ ಇಳುವರಿ ಕಡಿಮೆ ಆಗುತ್ತೆ. ಈ ಎಲೆ ತುಕ್ಕು ರೋಗ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ ಕೇದಿಗೆ ರೋಗ ಕಂಡು ಬಂದಲ್ಲಿ 2 ಗ್ರಾಂನಷ್ಟು ಝೈನೆಬ್ 75WP ಅಥವಾ 2 ಗ್ರಾಂನಷ್ಟು ಮ್ಯಾಂಕೋಸೆಬ್ 75WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಮೂರನೇ ಪ್ರಮುಖ ರೋಗ ಯಾವುದು ಅಂದ್ರೆ ಕೇದಿಗೆ ರೋಗ ಅಂತ ಹೇಳ್ತೀವಿ. ಈ ಕೇದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಬಹುದು. ಇದ್ದಾಗ ಏನಾಗುತ್ತೆ ಅಂದ್ರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಮೊದಲನೇದಾಗಿ ಎಲೆಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ತುದಿಯವರೆಗೆ ಅಗಲವಾದ ಗೆರೆಗಳು ಕಾಣುವುದು. ರೋಗ ಪೀಡಿತ ಸಸ್ಯಗಳಲ್ಲಿ ಹೆಚ್ಚಿನ ಕವಲುಗಳು ಬರುವುದು. ತೆನೆಗಳು ಬಹುಶಃ ಅಥವಾ ಪೂರ್ತಿಯಾಗಿ ಹಸಿರು ಬಣ್ಣದ ಸಣ್ಣದಾದ ತಿರುಚಿದ ಎಲೆಗಳಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಈ ಪ್ರಮುಖ ರೋಗ ಇದು ಹಾಗಾದ್ರೆ ಕೇದಿಗೆ ರೋಗ ಅನ್ನೋದು ಏನಿದೆಯಲ್ಲ ಇದರಿಂದ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಇದರ ನಿರ್ವಹಣಾ ಕ್ರಮಗಳು ಏನು ಅಂತ ಅಂದ್ರೆ ಗಿಡಗಳನ್ನ ಬೇರು ಸಮೇತ ಕಿತ್ತು ನಾಶ ಮಾಡೋದೇ ಇದಕ್ಕೆ ಒಂದು ಪ್ರಮುಖ ನಿರ್ವಹಣಾ ಕ್ರಮ. ಇದನ್ನ ಎಲ್ಲ ರೈತರು ಅನುಸರಿಸಬೇಕು.
1: ಈ ಬೆಳೆಯಲ್ಲಿ ನೀರಾವರಿ ಮತ್ತು ಕೃಷಿಯಲ್ಲಿ ಎಷ್ಟು ಇಳುವರಿಯನ್ನ ರೈತರು ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ಇದು ಪ್ರಮುಖವಾದಂತಹ ಪ್ರಶ್ನೆ. ಬೆಳೆಯ ಬೀಜ ಪ್ರಮಾಣ, ಗೊಬ್ಬರ, ನೀರಾವರಿ, ಖುಷ್ಕಿ ಇದೆಲ್ಲವನ್ನ ರೈತರಿಗೆ ಮಾಹಿತಿಯನ್ನ ನೀಡಿದಾಗ ಕಡೆಯದಾಗಿ ಬರುವಂತಹ ಪ್ರಶ್ನೆ, ಈ ಬೆಳೆಯಲ್ಲಿ ನೀರಾವರಿ ಮತ್ತು ಖುಷ್ಕಿಯಲ್ಲಿ ಎಷ್ಟು ಮಟ್ಟದ ಇಳುವರಿಯನ್ನ ಇಲ್ಲಿ ನಿರೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿ.
0: ಖಂಡಿತ. ಈ ಬೆಳೆಯಲ್ಲಿ ನಾವು ಎಷ್ಟು ಇಳುವರಿಯನ್ನ ಪಡಿಬಹುದು ಹಾಗಾದ್ರೆ, ಈಗ ನೀರಾವರಿಯಲ್ಲಿ ಬೆಳೆಯೋದಾದ್ರೆ ಏನಾಗುತ್ತೆ ಅಂತಂದ್ರೆ 12-15 ಕ್ವಿಂಟಲ್ ಅಷ್ಟು ಕಾಳು ಮತ್ತೆ 2 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿತೀವಿ. ಅದೇ ಒಂದು ವೇಳೆ ಖುಷ್ಕಿ ಪ್ರದೇಶದಲ್ಲಿ ನಾವು ಬೆಳೆಯೋದಾದ್ರೆ 6 ಕ್ವಿಂಟಲ್ ಅಷ್ಟು ಕಾಳು ಮತ್ತು 1-1.6 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿಬಹುದು. ಮತ್ತೆ ಇದರಲ್ಲಿ ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಯಾವುದನ್ನು ನಾವು ಅನುಸರಿಸಬೇಕು ಅನ್ನೋದಾದ್ರೆ, ಬೇಸಿಗೆ ಬೆಳೆಯನ್ನ ಜನವರಿಯಲ್ಲಿಯೂ ಅಥವಾ ಮಳೆಗಾಲದ ಬೆಳೆಯನ್ನು ಜೂನ್ ಮಧ್ಯದಿಂದ ಜುಲೈ ಮಧ್ಯದವರೆಗೆ ಬಿತ್ತನೆ ಮಾಡಬೇಕು. ಯಾಕೆಂದ್ರೆ ಜುಲೈ ಮಧ್ಯದಲ್ಲಿ ಮಾಡಿದ್ರೆ ಕೆಲವು ರೋಗಗಳಿಗೆ ತುತ್ತಾಗುವುದನ್ನ ನಾವು ಕಡಿಮೆ ಮಾಡಬಹುದು. ಇಲಕ್ಕಗಳು ಒಡೆಯುವಾಗ, ತೆನೆ ಬರುವಾಗ, ಕಾಳು ಕಟ್ಟುವ ಹಂತದಲ್ಲಿ ತಪ್ಪದ ನೀರನ್ನ ಹಾಯಿಸಬೇಕು. ಇದು ಪ್ರಮುಖ ಘಟ್ಟಗಳು. ಈ ಘಟ್ಟಗಳಲ್ಲಿ ನಾವು ನೀರು ಕೊಡೋದು ಬಹಳ ಮುಖ್ಯ. ಖುಷ್ಕಿಯಲ್ಲಿ ಮಾಡೋದಾದ್ರೆ ಖರ್ಚಿಲ್ಲದ ಬೇಸಾಯ ಕ್ರಮಗಳು ಯಾವುವು ಅಂತ ಅಂದ್ರೆ, ಬೆಳೆಯನ್ನು ಜೂನ್ ಮೊದಲ ಪಕ್ಷದಿಂದ ಜುಲೈ ಮಧ್ಯಭಾಗದವರೆಗೂ ಬಿತ್ತನೆಯನ್ನು ಮಾಡಬೇಕು. ಮತ್ತೆ ಬಿತ್ತನೆ ಬೀಜಗಳನ್ನು 8% ಉಪ್ಪಿನ ದ್ರಾವಣದಲ್ಲಿ ಹಾಕಿ ತೇಲುವ ಶಿಲೀಂಧ್ರದ ಎರ್ಗಟ್ ಕಣಗಳನ್ನು ಬೇರ್ಪಡಿಸಿ ನಂತರ ಬೀಜಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ.
1: ಧನ್ಯವಾದ ಮೇಡಮ್. ಈವರೆಗೂ ಕೂಡ ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು, ಹೇಗೆ ನಮ್ಮ ರೈತರು ಒಳ್ಳೆಯ ಬೆಳೆಯನ್ನ ಫಸಲನ್ನ ಪಡಿಬಹುದು ಅನ್ಲಿಕ್ಕೆ ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಧನ್ಯವಾದಗಳು.
0: ಧನ್ಯವಾದ.

ಇದುವರೆಗೆ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಂದ ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ರೈತ ಬಂಧು ಕಾರ್ಯಕ್ರಮದಲ್ಲಿ ಸಂದರ್ಶನ ಕೇಳಿದಿರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ವರ್ತಮಾನದಲ್ಲಿ ಬದುಕಿ. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ವರ್ತಮಾನದಲ್ಲಿ ಬದುಕಿ. ನಗರದ ದೊಡ್ಡ ಶ್ರೀಮಂತ, ಅವನಿಗೆ ಎಷ್ಟು ಆಸ್ತಿ ಇದೆ ಎಂಬುದರ ಲೆಕ್ಕವೇ ಇಲ್ಲ. ಅದಕ್ಕಾಗಿ ತಮ್ಮ ಸಂಸ್ಥೆಯ ಹಿರಿಯ ಲೆಕ್ಕಪತ್ರ ನೋಡುವ ಅಧಿಕಾರಿಯನ್ನು ಕರೆದು ಎಲ್ಲಾ ಲೆಕ್ಕ ಹಾಕಿ ನನಗೆ ಎಷ್ಟು ಆಸ್ತಿ ಇದೆ, ಸ್ಥಿರ ಆಸ್ತಿ ಎಷ್ಟು, ಚರ ಆಸ್ತಿ ಎಷ್ಟು, ನನಗೆ ಎಷ್ಟು ಬರಬೇಕಾಗಿದೆ, ಒಂದು ವೇಳೆ ನಾನು ಕೊಡುವುದಿದ್ದರೆ ಎಷ್ಟು ಕೊಡಬೇಕಾಗುವುದು, ಎಷ್ಟು ಕಟಬಾಕಿ ಇದೆ, ಇದು ಬರುವುದೇ ಇಲ್ಲವೇ ಎಂದು ಪರಿಗಣಿಸಬಹುದಾದ ಸಂಪತ್ತು ಎಷ್ಟು, ಎಲ್ಲಾ ವಿವರಗಳನ್ನು ತಿಳಿಸಲು ಕೇಳಿದಾಗ ಲೆಕ್ಕಪತ್ರ ವಿಶೇಷ ತಜ್ಞರಾದ ಅಧಿಕಾರಿ ಸರಿ, ಒಂದು ತಿಂಗಳಲ್ಲಿ ವರದಿ ನೀಡುವುದಾಗಿ ಹೇಳಿದ. ಶ್ರೀಮಂತನಿಗೆ ಒಂದು ತಿಂಗಳು ಕಳೆಯುವುದು ಬಹಳ ಕಷ್ಟವಾಯಿತು. ಅದೇ ಚಿಂತೆಯಲ್ಲಿ ಊಟ ರುಚಿಸಲಿಲ್ಲ, ನಿದ್ದೆ ಬರುತ್ತಿಲ್ಲ. ಕೊನೆಗೆ ತಿಂಗಳ ಅವಧಿ ಮುಗಿಯಿತು. ಲೆಕ್ಕಪತ್ರದ ಎಲ್ಲ ವಿವರ ನೀಡಿದ ತಜ್ಞ, ಸ್ವಾಮಿ, ನೀವು ಏಳು ತಲೆಮಾರು ಏನೂ ಮಾಡದೆ ಕುಳಿತು ತಿಂದರೂ ಸಾಲುವಷ್ಟು ಸಂಪತ್ತು ನಿಮ್ಮದು ಎಂದು ಟಿಪ್ಪಣಿ ಮಾಡಿದ. ಈಗ ಶ್ರೀಮಂತನಿಗೆ ಹೊಸ ಚಿಂತೆ ಆರಂಭವಾಯಿತು. ಎಲ್ಲಾ ನೆಮ್ಮದಿ ನಾಶವಾಯಿತು, ಸುಖ ಶಾಂತಿ ಮಾಯವಾಯಿತು. ಈಗ ಪೂರ್ಣ ರೀತಿ ಹಾಸಿಗೆ ಹಿಡಿದ. ಏಳನೇ ತಲೆಮಾರಿನವರು ತಿನ್ನುವಷ್ಟು ಇದೆ, ಆದರೆ ಎಂಟನೇ ಒಂಬತ್ತನೇ ತಲೆಮಾರಿನವರು ಏನು ಮಾಡಬೇಕೆಂಬ ಚಿಂತೆಯಲ್ಲಿ ಮುಳುಗಿಬಿಟ್ಟ. ಶ್ರೀಮಂತನ ಸ್ಥಿತಿ ನೋಡಿ ಅವನ ಆಪ್ತಮಿತ್ರನೊಬ್ಬ ಗುಡ್ಡದ ಮೇಲಿರುವ ಸಂತರನ್ನು ಭೇಟಿಯಾಗುವುದು ಸೂಕ್ತ ಎಂದ. ಶ್ರೀಮಂತ ತಡ ಮಾಡಲಿಲ್ಲ, ತನಗೆ ಕಾಡುತ್ತಿರುವ ಸಮಸ್ಯೆಯನ್ನು ಸತ್ಪುರುಷರಿಗೆ ನಿವೇದಿಸಿದ. ಸಂತರು, ನೀನು ನಾಳೆ ಕೊಳಚೆ ಪ್ರದೇಶದಲ್ಲಿ ಅರ್ಧ ಕೆಜಿಯಂತೆ ಹಿಟ್ಟು ಹಂಚು ಎಂದ. ಶ್ರೀಮಂತ ಸಂತಸದಿಂದ ಮರಳಿದ. ನಾಳೆ ಸಂಜೆ ಹೊತ್ತಿಗೆ ಹಿಟ್ಟಿನ ಚೀಲ ತೆಗೆದುಕೊಂಡು ಸೇವಕರೊಂದಿಗೆ ಕೊಳಚೆ ಪ್ರದೇಶದ ಬಡವರು ಇದ್ದಲ್ಲಿ ಹೋದ. ಮೊದಲು ಮನೆಯಲ್ಲಿ ಮುದುಕಿ ಇದ್ದಳು, ಅವಳಿಗೆ ಹಿಟ್ಟು ತೆಗೆದುಕೊಳ್ಳಲು ಹೇಳಿದಾಗ ಅವಳು ನಿರಾಕರಿಸಿದಳು. ನಮ್ಮ ಊಟ ಆಗಿದೆ ಎಂದಳು. ಆಗಲಿ, ನಾಳೆ ಇರಲಿ ಎಂದು ಶ್ರೀಮಂತ ಒತ್ತಾಯ ಮಾಡಿದಾಗ, ಇಂದಿನ ವ್ಯವಸ್ಥೆ ಮಾಡಿದವ ನಾಳೆಯೂ ವ್ಯವಸ್ಥೆ ಮಾಡುತ್ತಾನೆ, ನಾನು ನಾಳೆಗಾಗಿ ಸಂಗ್ರಹಿಸುವುದಿಲ್ಲ ಎಂದಳು. ಶ್ರೀಮಂತನಿಗೆ ಜ್ಞಾನೋದಯವಾಯಿತು. ಇಲ್ಲದ ತೊಂದರೆ ಸೃಷ್ಟಿಸಿ ಸೊರಗುವುದರ ಬದಲು ವರ್ತಮಾನದಲ್ಲಿ ಬದುಕಬೇಕೆಂದು ಅರಿತ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಅಡುಗೆ ಮನೆಯಲ್ಲಿ ಆರೋಗ್ಯ ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರು.

ಹೊಗೆ ಮನೆಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ ವಾಯುವಿಡಂಗ ಎಂಬ ಆಪದ್ರಕ್ಷಕ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಾಣಂತಿ ಹಾಗೂ ಮಗುವನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದ ನಂತರ ಮನೆಯ ಜನರಿಗೆ ಕೆಲಸವೋ ಕೆಲಸ. ಮನೆಯ ಗಂಡು ಮಕ್ಕಳು ಬೇವಿನ ಗಿಡ ಹತ್ತಿ ಅದರ ಟೊಂಗೆ ಮುರಿದು ಎಲೆಯನ್ನು ಹರಿದು ತಂದರೆ ಅಮ್ಮಂದಿರು ಅದರ ಎಲೆಗಳನ್ನು ಹರಿದು ಅದಕ್ಕೆ ವಾಯುವಿಡಂಗ, ಬಜೆ, ನೆನೆಸಿದ ಅರಿಶಿಣ ಕೊಂಬುಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿ ನುಣ್ಣಗಿನ ಪೇಸ್ಟ್ ನಂತಹ ಮಿಶ್ರಣವನ್ನು ತಯಾರಿಸುತ್ತಾರೆ. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಬಾಣಂತಿಗೆ ಬಿಸಿನೀರನ್ನು ಹಾಕುವ ಮುನ್ನ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಕಾಯಿಸಿದ ಕೊಬ್ಬರಿ ಎಣ್ಣೆಯನ್ನು ಶರೀರಕ್ಕೆ ಲೇಪಿಸಿಕೊಳ್ಳಲು ನೀಡಿ ನಂತರ ಈ ಮಿಶ್ರಣವನ್ನು ಒಂದು ದೊಡ್ಡ ಬಟ್ಟಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕಲಸಿ ಬಾಣಂತಿಗೆ ಇಡೀ ದೇಹಕ್ಕೆ ಲೇಪಿಸಿಕೊಳ್ಳಲು ನೀಡುತ್ತಾರೆ. ಇಡೀ ಮೈಯನ್ನು ಮೆಲುವಾಗಿ ನೀವಿ ಸುಡು ಸುಡುವ 7-8 ಬಕೆಟ್ ನೀರನ್ನು ಆಕೆಗೆ ಎರೆದು ಸ್ನಾನ ಮಾಡಿಸುತ್ತಾರೆ. ಹೀಗೆ ಕನಿಷ್ಠ 1 ತಿಂಗಳವರೆಗೆ ಆಕೆಗೆ ಬಾಣಂತನದ ಸ್ನಾನ ಕಡ್ಡಾಯವಾಗಿ ಇರುತ್ತದೆ. ಹೆರಿಗೆ ಸಮಯದ ಎಲ್ಲಾ ದೈಹಿಕ ತೊಂದರೆಗಳನ್ನು ನೈಸರ್ಗಿಕವಾಗಿ ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಯಾವುದೇ ರೀತಿಯ ಸೋಂಕುಗಳು ಬಾಣಂತಿಗೆ ತಾಗದಿರಲಿ ಎಂದು ಲೇಪಿಸುವ ಈ ಮಿಶ್ರಣವು ಆಕೆಯ ತನುವಿನಲ್ಲಿ ನವ ಚೈತನ್ಯವನ್ನು ತುಂಬುವುದು. ಬೇವಿನ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು, ವಾಯುವಿಡಂಗ ಕ್ರಿಮಿನಾಶಕ ಗುಣವನ್ನು, ಬಜೆ ಹಾಗೂ ಅರಿಶಿಣ ಊತ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲೂ ವಾಯುವಿಡಂಗ ಎಂಬ ಹೆಸರನ್ನು ಮೊಟ್ಟ ಮೊದಲ ಬಾರಿ ನಾನು ಕೇಳಿದ್ದು ನನ್ನ ದೊಡ್ಡಮ್ಮ ಈ ಕುರಿತು ಸಾಕಷ್ಟು ವಿಷಯಗಳನ್ನು ಹೇಳಿದರು. ವಾಯುವಿಡಂಗದ ಬೀಜಗಳು ಕರಿಮೆಣಸಿನ ಕಾಳಿನಂತೆ ಇದ್ದು ಅದರ ಮೇಲ್ಮೈ ಮಾತ್ರ ತುಸು ನುಣ್ಣಗೆ ಇರುತ್ತದೆ. ಬಾಣಂತಿಯರಿಗೆ ಬೇವು ಅರಿಶಿಣದ ಜೊತೆಗೆ ಕಲಸಿ ದೇಹಕ್ಕೆ ಲೇಪಿಸಿಕೊಳ್ಳಲು ಇದನ್ನು ನೀಡುವ ಕಾರಣ ಇದರಲ್ಲಿರುವ ಕ್ರಿಮಿನಾಶಕ ಗುಣ. ಎಷ್ಟೋ ಬಾರಿ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಕೂಡ ಜಂತುಹುಳು ಬಾಧೆ ಕಂಡು ಬಂದಾಗ ವಾಯುವಿಡಂಗದ ಬೀಜಗಳನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ನೆಕ್ಕಿಸುವ ಮೂಲಕ ಹುಳುಬಾಧೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಚರ್ಮದಲ್ಲಿ ಉಂಟಾಗುವ ನವೆ, ತಿಂಡಿ, ಕಿರಿಕಿರಿಗಳನ್ನು ತಪ್ಪಿಸಲು ಕೂಡ ವಾಯುವಿಡಂಗದ ಬೀಜಗಳನ್ನು ಚೆನ್ನಾಗಿ ಅರೆದು ನುಣ್ಣಗಿನ ಪೇಸ್ಟ್ ಮಾಡಿ ಲೇಪಿಸುತ್ತಾರೆ. ಸಾಮಾನ್ಯವಾಗಿ ಕರುಳಿನಲ್ಲಿ ತೊಂದರೆ ಕೊಡುವ ಹುಳುಗಳ ಬಾಧೆಯನ್ನು

ನಿವಾರಿಸಲು ಬಳಸುವ ಬಹುತೇಕ ಇತರ ಔಷಧಿಗಳ ಜೊತೆಯಾಗಿ ಬೇದಿಯ ಔಷಧವನ್ನು ಕೂಡ ನೀಡುತ್ತಾರೆ. ಈ ಬೇದಿಯ ಔಷಧವನ್ನು ನೀಡಲು ಕಾರಣ ಹೊಟ್ಟೆಯಲ್ಲಿ ಸತ್ತ ಹುಳುಗಳು ಕರುಳಿನಲ್ಲಿ ಉಳಿದುಕೊಳ್ಳಬಾರದು ಎಂದು, ಬೇದಿಯಾಗುವ ಮೂಲಕ ಮಲದಿಂದ ಹೊರಗೆ ಹೋಗಲಿ ಎಂಬ ಕಾರಣಕ್ಕಾಗಿ. ಆದರೆ ವಾಯು ವಿಡಂಗಕ್ಕೆ ಮಾತ್ರ ಯಾವುದೇ ರೀತಿಯ ಬೇದಿಯ ಔಷಧವನ್ನು ಕೊಡುವುದಿಲ್ಲ. ಕಾರಣ ವಾಯು ವಿಡಂಗದಲ್ಲಿ ನೈಸರ್ಗಿಕವಾಗಿ ಹುಳುಗಳನ್ನು ಕೊಲ್ಲುವ ಶಕ್ತಿಯ ಜೊತೆಗೆ ಅದನ್ನು ದೇಹದಿಂದ ಹೊರಗೆ ಹಾಕುವ ವಿರೇಚಕ ಗುಣವಿದೆ. ವಾಯು ವಿಡಂಗ ತುಸು ಪೊದೆಯ ರೂಪದಲ್ಲಿ ಇದ್ದು ಮಲೆನಾಡ ಭಾಗದಲ್ಲಿ ಅಲ್ಲಲ್ಲಿ ಬೆಳೆಯುತ್ತದೆ. ಇವುಗಳನ್ನು ಸಂಸ್ಕೃತದಲ್ಲಿ ವಿಡಂಗ ಹಾಗೂ ಇಂಗ್ಲಿಶಿನಲ್ಲಿ ಫಾಲ್ಸ್ ಬ್ಲಾಕ್ ಪೆಪ್ಪರ್ ಎಂದು ಕರೆಯುತ್ತಾರೆ. ಈ ಗಿಡದ ಎಲೆಗಳನ್ನು ಹರಿದು ತಂದು ಚೆನ್ನಾಗಿ ಹುರಿದು ಈ ಮಿಶ್ರಣವನ್ನು ಚಟ್ನಿ ಇಲ್ಲವೇ ತಂಬುಳಿಗಳಲ್ಲಿ ಬಳಸುತ್ತಾರೆ. ತನ್ಮೂಲಕ ವಾತಬಾಧೆಯನ್ನು ನಿವಾರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ವಾಯುವಿಡಂಗದ ಎಲೆ, ಒಣಬೀಜಗಳು ಹಾಗೂ ಬೇರುಗಳನ್ನು ಔಷಧಿಯ ರೂಪದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಆಯುರ್ವೇದ ಔಷಧಿಗಳಲ್ಲಿ ಚೂರ್ಣ ಇಲ್ಲವೇ ಕಷಾಯದ ರೂಪದಲ್ಲಿ ಸೇವಿಸಲಾಗುತ್ತದೆ. ವಾಯುವಿಡಂಗವು ಎಂಬೇಲಿಯಾ ರೈಬ್ಸ್ ಎಂಬ ಪೊದೆ ಸಸ್ಯವಾಗಿದ್ದು, ಇದು ಆಯುರ್ವೇದ ಶಾಸ್ತ್ರದಲ್ಲಿ ವಾಯುವಿಡಂಗವನ್ನು ವರ್ಣಿಸಲಾಗಿದೆ. ಇದರ ಬೀಜಗಳು ಅತ್ಯಂತ ಕಟು, ಕಹಿ ಮತ್ತು ತೀಕ್ಷ್ಣ ಗುಣವನ್ನು ಹೊಂದಿವೆ. ವಾಯುವಿಳಂಗ ಅಥವಾ ವಿಳಂಗ ಎಂದು ಕೂಡ ಇದನ್ನು ಕರೆಯುತ್ತಾರೆ. ವಾಯು ಎಂದರೆ ದೇಹದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಟ್ಟೆಯಲ್ಲಿ ಇರುವ ಅನಿಲ ಅಥವಾ ಗಾಳಿ. ವಿಳಂಗ ಎಂದರೆ ಕ್ರಿಮಿಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿರುವ ವಸ್ತು. ಒಟ್ಟಿನಲ್ಲಿ ವಾಯು ವಿಡಂಗ ಎಂದರೆ ದೇಹದಲ್ಲಿ ಉಂಟಾಗುವ ವಾತವನ್ನು ಹಾಗೂ ಕ್ರಿಮಿಗಳನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿರುವುದು ಎಂದರ್ಥ. ವಾಯು ವಿಡಂಗ ಅತ್ಯಂತ ಉತ್ತಮ ಮಲಬದ್ಧತೆ ನಿವಾರಕ ಔಷಧ. ಚರ್ಮದ ಕಾಯಿಲೆಗೆ ಉರಿಯೂತಕ್ಕೆ ವಾಯುವಿಡಂಗ ಅತ್ಯುತ್ತಮ ಔಷಧಿ. ವಾಯುವಿಡಂಗದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಪಾಚಕ ಶಕ್ತಿ ಇದೆ. ಜೀರ್ಣಾಂಗದ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಮೂಲಕ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯಕವಾಗಿ ವಾಯುವಿಡಂಗವು ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದ ತಜ್ಞರು ಮಧುಮೇಹ ನಿವಾರಣೆಗೆ ವಾಯುವಿಡಂಗವನ್ನು ಸೇವಿಸಲು ಸೂಚಿಸುತ್ತಾರೆ. ಕರುಳಿನ ಸೋಂಕು ಹಾಗೂ ಜಂತು ಹುಳುಗಳ ಬಾಧೆಯಿಂದ ಉಂಟಾಗುವ ಉದರಬೇನೆಯನ್ನು ನಿವಾರಿಸಿಕೊಳ್ಳಲು ವಾಯುವಿಡಂಗವನ್ನು ನಿಗದಿತ ಪ್ರಮಾಣದಲ್ಲಿ ಸೇವಿಸಬಹುದು. ನಿದ್ರಾಹೀನತೆಯನ್ನು ನಿವಾರಿಸುವಲ್ಲಿ ಕೂಡ ವಾಯುವಿಡಂಗ ಉತ್ತಮ ಔಷಧಿ. ತಲೆನೋವಿಗೆ ಅತ್ಯುತ್ತಮ ಪರಿಹಾರವಾಗಿ ವಾಯುವಿಡಂಗವನ್ನು ಬಳಸಬಹುದು. ತಲೆಯ ಮೂಲಕ ತ್ರಿದೋಷವನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಕಾರಣ ಆಯುರ್ವೇದದ ವೈದ್ಯರು ನಸ ಚಿಕಿತ್ಸೆಯಲ್ಲಿ ಅನುತೈಲ ಹಾಗೂ ಷದ್ಬಿಂದು ತೈಲಗಳಲ್ಲಿ ಇದನ್ನು ಬಳಸುತ್ತಾರೆ. ವಾಯುವಿಡಂಗವನ್ನು ನೆನೆಸಿದ ನೀರನ್ನು ಬಹಳ ಹೊತ್ತಿನವರೆಗೆ ಬಾಯಿಯಲ್ಲಿ ಹಾಕಿಕೊಂಡು ಮುಕ್ಕಳಿಸುತ್ತಾ ಇದ್ದರೆ ಹಲ್ಲುಗಳಲ್ಲಿರುವ ಕೀಟಬಾಧೆಯನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಹಿಪ್ಪಲಿಯ ಜೊತೆಗೆ ವಾಯುವಿಡಂಗವನ್ನು ಸಮ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ಗರ್ಭ ನಿರೋಧಕವಾಗಿ ಬಳಸಬಹುದು. ಉದರ ಸಂಬಂಧಿ ಬೇನೆಗಳಾದ ಹೊಟ್ಟೆ ಉಬ್ಬರ, ಗ್ಯಾಸ್, ಅಜೀರ್ಣ, ವಾಂತಿ ಬಂದಂತಾಗುವುದು ಹಾಗೂ ಕರುಳು ಬೇನೆಗಳಿಗೆ ಕೂಡ ವಾಯುವಿಡಂಗ ಅತ್ಯುತ್ತಮ ಔಷಧಿ. ಇನ್ನು ಸೇವನೆಯ ಕುರಿತು ಹೇಳುವುದಾದರೆ, ಪ್ರತಿದಿನ 3-5 ಗ್ರಾಮಿನಷ್ಟು ವಾಯುವಿಡಂಗದ ಪುಡಿಯನ್ನು 2-3 ಬಾರಿ ಸಮನಾಗಿ ವಿಂಗಡಿಸಿ ಸೇವಿಸಬಹುದು. ಜಂತು ಹುಳು ನಿವಾರಣೆಗೆ 5-10 ಗ್ರಾಂನಷ್ಟು ಪುಡಿಯನ್ನು ಒಂದೇ ಬಾರಿಗೆ ಸೇವಿಸಬಹುದು. ಸಾಮಾನ್ಯವಾಗಿ ಹಾಲುಡಿಸುವ ತಾಯಂದಿರು ಹಾಗೂ ಮಹಿಳೆಯರು ವಾಯುವಿಡಂಗವನ್ನು ಸೇವಿಸಬಾರದು. ಆದರೆ ಗರ್ಭಿಣಿ ಮಹಿಳೆಯರು ವೈದ್ಯರ ಸಲಹೆ ಪಡೆದು ಇದನ್ನು ಸೇವಿಸಬೇಕಾಗುತ್ತದೆ. ಮತ್ತೆ ಹೇಳಬೇಕಾಗಿಲ್ಲ ತಾನೇ, ಅತಿಯಾದರೆ ಅಮೃತವೂ ವಿಷ ಎಂದು. ಆರೋಗ್ಯಕ್ಕೆ ಪೂರಕವಾಗುವಂತೆ ವೈದ್ಯರ ಸಲಹೆಯನ್ನು ಪಡೆದು ವಾಯುವಿಡಂಗವನ್ನು ಸೇವಿಸಿ. ಆರೋಗ್ಯಕ್ಕೆ ಔಷಧಿ ಇರಬೇಕೇ ಹೊರತು ಔಷಧಿಗಾಗಿ ಆರೋಗ್ಯವಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ವಾಯುವಿಡಂಗವನ್ನು ಬಳಸಬೇಕು.

ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮುಂಜಾನೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ.
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ

0: ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?

0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658788. ಮತ್ತೊಂದು ಸಂಖ್ಯೆ 9448658778.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ,

0: 9 6 1 5 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ

0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.

0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

ಈಗ ಕೇಳೋಣ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ರಾಧಾ ಹಡಪದ್ ಅವರು. ಚಿಂತನಾ ಕಾರ್ಯಕ್ರಮದಲ್ಲಿ ಐಬಿ ಬೆನಕೊಪ್ಪ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸಂಗಮೇಶ್ ಹಾದಿಮನಿ ಅವರು. ಗಾನಸಿಂಚನ ಕಾರ್ಯಕ್ರಮದಲ್ಲಿ ಮರಿಯಪ್ಪ ಹುಬ್ಬಳ್ಳಿ ಅವರ ಹಾಡನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಶಿವರಾಜ ಸಣ್ಣಬಿದ್ರಿ ಅವರು. ರೈತ ಬಂಧು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳುವಿರಿ. ಸೋಬಾನಪದ ಹಾಡಲಿದ್ದಾರೆ ರೇಣವ ಚಕ್ಕಲಿ ಹಾಗೂ ಸಂಕಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ವರ್ತಮಾನದಲ್ಲಿ ಬದುಕಿ ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

0: ನೋಡ್ರಿ ವಿಚಾರ ಮಾಡ್ರಿ ಅವ್ರು ಅಂತಾರೆ ಸ್ವರ್ಗ ಹೆಂಗಿತ್ತು ಅನ್ನೋದಕ್ಕೊಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಬ್ಬರು ಸುಳ್ಳು ಹೇಳೋರಿರಲಿಲ್ಲ ಅಂತ ನೋಡ್ರಿ ಸ್ವರ್ಗದಾಗ. ಸ್ವರ್ಗ ಅಂತ ಯಾವಾಗ ಅಂತಾರೆ, ಏನು ರೀ ನಮ್ಮ ಮನೆ ಸ್ವರ್ಗ ಆದಂಗೆ ಆಕೈತೆ ಅಂದರೆ ಆ ಮನೆ ಜಗಳಿರಬಾರ್ದು, ಆ ಮನೆಯೊಳಗೆ ತಾಪ ಇರಬಾರ್ದು, ಆ ಮನೆಯೊಳಗೆ ಕಳ್ಳತನ ಇರಬಾರ್ದು, ಆ ಮನೆಯೊಳಗೆ ಸುಳ್ಳುತನ ಇರಬಾರ್ದು. ಯಾವಾಗ ಸ್ವರ್ಗ ಆಗ್ತದೆ ಅಂತಂದರೆ ಸ್ವರ್ಗ ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ ಅವರು, ಭೀಮಕವಿಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಿತ ಹೆಂಗಿದ್ವು ಅಂತಂದರೆ ನಿಮಗೆ ಗೊತ್ತಿರಲಿ, ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಒಟ್ಟಾಗಿ ಬದುಕ್ತಿದ್ವು ಅಂತ. ಅಲ್ಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಸ್ವರ್ಗದೊಳಗೆ ಒಟ್ಟಾಗಿ ಬದುಕ್ತಿದ್ದು. ಪರಸ್ಪರ ವಿರೋಧ ಪ್ರಾಣಿಗಳು ಹಾವು ಮುಂಗ್ಸಿ, ಹಾವು ಇಲಿ, ಬೆಕ್ಕು ಇಲಿ, ಹಾವು ಮುಂಗ್ಸಿ, ಇದ್ರ ಜೊತೆಗೆ ಹುಲಿ ಮತ್ತು ಆಕಳ, ಇವೆಲ್ಲ ಏನು ಪರಸ್ಪರ ವಿರೋಧ ಪ್ರಾಣಿಗಳು, ಒಂದಕ್ಕೊಂದು ನೋಡಿದ್ರೆ ಆಗೋದಿಲ್ಲಲ್ಲ, ಅವು ಸಹಿತ ಒಂದ ಆ ಶಿವನ ಸನ್ನಿಧಾನದೊಳಗೆ ಶಿವನ ಸಾನ್ನಿಧ್ಯ ಕರ್ತೃತ್ವ ಇತ್ತಲ್ಲ ಅದರೊಳಗೆ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಚಂದಾಗಿ ಅವನ ಕಾಲ ಅಡಿಯೊಳಗೆ ಬದುಕ್ತಿದ್ರಂತ. ಆ ಸ್ವರ್ಗದ ಕಲ್ಪನೆಯನ್ನು ಹೇಳಿ ನಿಮಗೊಂದು ಮಾತು ಹೇಳೋದೇನು ಅಂತಂದರೆ, ಈ ಸಂಕ ಅನ್ನುವಂಥ ಈ ಊರೊಳಗೆ ಶಿವಲಿಂಗೇಶ್ವರ ಮಠ ಅನ್ನುವಂಥದ್ದೇನೈತಲ್ಲ, ಇದೊಂದು ಸನ್ನಿಧಾನದ ಕರ್ತೃತ್ವ ಇದ್ದಂಗೆ ಆ ಸ್ವರ್ಗದೊಳಗಿರ್ತಕ್ಕಂಥ ಎಲ್ಲ ಪರಸ್ಪರ ವಿರೋಧ ಪ್ರಾಣಿಗಳು ಒಂದೇ ಜಗದಾಗ ಅಗದಿ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಬದುಕಿದ್ದಕ್ಕೆ ಅದು ಸ್ವರ್ಗ ಆಗುವುದಾದರೆ, ಇಲ್ಲಿರ್ತಕ್ಕಂಥ ಅನೇಕ ಜಾತಿಯ ವರ್ಗದ ಎಲ್ಲ ಜನಗಳು ತಮ್ಮ ಎಲ್ಲ ದ್ವೇಷ ಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ ಕೂಡಿಕೊಂಡು ಶಿವಲಿಂಗೇಶ್ವರ ಅಜ್ಜರ ಮಠದ ಪೂಜ್ಯರ ಗುರುಗಳ ಪಟ್ಟಾಧಿಕಾರ ಮಾಡೋದಕ್ಕೇನು ಎಲ್ಲರೂ ಒಟ್ಟಾಗಿ ಕುಡಿರಲ್ಲ, ಸಂಕನೂ ಕೂಡ ಸ್ವರ್ಗನೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಟುಕೊಳ್ಬೇಕಾಗ್ತದೆ. ಮತ್ತು ಪರಸ್ಪರ ವಿರೋಧವನ್ನು ಬಿಟ್ಟು ಅವು ಬದುಕ್ತವಂದ್ರೆ ಅದು ಸ್ವರ್ಗ ಅನ್ನೋದಾದರೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ಎಲ್ಲ ವಿರೋಧ ಭಾವವನ್ನು ಮರೆತು ಹಾಕಿ ಇವರು ನಮ್ಮ ಮಗ ಇದ್ದಂಗೆ, ಮನಿ ಮಗನ ಮದುವೆ ಬಂತಂದ್ರೆ ಮದುವೆ ಮಾಡ್ತೀವಲ್ಲ, ಹಂಗೆ ನಾವು ಸಹಿತ ಇದು ಸಮಾಜದ ಮಗ, ನಮಗಾಗಿ ಇಷ್ಟೆಲ್ಲ ಕಲಿತಿರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಒಂದು ದೊಡ್ಡ ನೌಕರಿಗೆ ಹೋದ್ರೆ ಲಕ್ಷಗಟ್ಟಲೆ ಪಗಾರ ಐತೆ ಅಮ್ಮ, ತಿಳ್ಕೊರಿ ಅವ್ವ ಲಕ್ಷಗಟ್ಟಲೆ ಪಗಾರ ಐತೆ ಅಯ್ಯವ್ವ, ಇಷ್ಟೆಲ್ಲ ಇದ್ರು ನಿಮ್ಮ ಮನೆಗೆ ನಾವು ಸ್ವಾಮಿ ಮಾಡ್ತೀನಿ ಅಂದ್ರೆ ಯಾರು ಕೊಡ್ತೀರಿ ನಿಮ್ಮ ಮನೆಗೆ ಮಕ್ಕಳನ್ನ ಕಳಿಸಿರ್ಬೇಕಾಗಿ, ನಮ್ಮ ಅಭಿನವ ಸಿದ್ದಾರಪ್ಪನ ಮನೆ ಯಾರು ನಮ್ಗೆ, ಒಂದು ಮಠಕ್ಕೆ ತುರ್ತು ಸ್ವಾಮಿಗೆ ಬೇಕಾಗೈತ್ರಿ, ಮತ್ತು ಅಂಥದ್ದು ಯಾರು ಕೊಟ್ಟರೆ ನಾವು ಮಾಡ್ತೀವಿ ಒಂದು ಮಠಕ್ಕೆ ಅಂತೇಳ್ಯಾರ, ನಿಮ್ಮ ಊರಾಗ ಯಾರು ಇದ್ರೆ ಕೊಡ್ತೀರಿ ಅಯ್ಯವ್ವ, ಹೆಸರು ಬರೆಸ್ತೀರ ನಾಳೆ, ಹೂನ ನೋಡ್ರಿ ಆನ ನೋಡ್ರಿ ಲಯವ್ ಏ ಹೋಗಯಪ್ಪ ನಿನ್ನ ಒಳಗೆ ಕರ್ಕೊಂಬಂದ್ರಂತೀರೇನ್ ನೀವು, ಇಲ್ಲ ಯಾರು ಕೊಡೋಕೆ ವಿಚಾರ ಮಾಡಂಗಿಲ್ಲ. ನಮ್ಮ ಮನೆಯಾಗ ಇರತಕ್ಕಂಥ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇದ್ರು ಸಹಿತ ಇಟ್ಟು ಜಾಗದಾಗ ಇದ್ದಿದ್ದು ಸಿಗಲಿಲ್ಲ ಅಂದರೆ ಮನುಷ್ಯ ನೋವು ಮಾಡ್ಕೊತಾರೆ ಎಷ್ಟೋ ಮಂದಿ, ಏನು ಇಲ್ಲೇ ಇಟ್ಟಿದ್ನಿ ಎಲ್ಲಿ ಹೋಯ್ತು ಅಂತ, ಇದ್ದು ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ ಅಂದರೆ ಇದ್ದೇ ಇಟ್ಟಿದ್ದೆ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತೀರಿ ಅನ್ನೋದಾದರೆ, ನಿಮ್ಮ ಮನೆಯಾಗಿರ್ತಕ್ಕಂಥ ಮಗ ಹಾಸ್ಟೆಲ್ಲಾಗಿರ್ತಾನೆ, ಹಾಸ್ಟೆಲ್ಲಾಗಿದ್ದಂದ್ರೆ ವಾರಕ್ಕೊಂದು ಪೂರ್ಣಿಸ್ತೀರಿ, ಅಲ್ಲಿ ಕೊಟ್ಟರೆ ಸ್ಪೆಷಲ್ ಕಾಲ್ ಅಂತ ಕೊಡ್ತಾರೆ, ಸರ್ಪ್ರೈಸ್ ಕಾಲ್ ಅಂತ ಮಾಡ್ತಾರೆ, ಅವ್ರ ಕೂಡ ಮಾತಾಡಿಸ್ತೀರಿ, ಹೋಗಿ ಉಂಡಿ ಚಕ್ಲಿ ಚೂಡ ಕೊಟ್ಟು ಬರ್ತೀರಿ, ಇಲ್ಲಿ ಕಳಿಸ್ತೀರಿ ಬಿಡ್ರಿ ಅವ್ರು, ನಾನು ನೋಡಕತ್ತೀನಿ ಹಂಗೆ ರಾತ್ರಿ ಊಟ ಕಳಿಸ್ತಾರೆ, ಮುಂಜಾನೆ ಅಡುಗೆ ಕಳಿಸ್ತಾರೆ, ಇವತ್ತೊಬ್ಬ ಮುತ್ಯ ಬಂದಾನ ಮಧ್ಯಾಹ್ನ ಬರ್ಕೊಂತ ಕುಂತೀನಿ, ಅವ್ನ ಮನೆ ಬಜ್ಜಿ ಮಾಡಿಸ್ಕೊಂಬಂದಾನ ತಿನ್ನಾಕಬೇಕ್ರಿ ಅಜ್ಜರ ಅಂತ ಕುಂತಾನೆ, ನಾನು ಮುಂದೆ ಬಂದು ನಾನು ಆಮೇಲೆ ತಿಂತ ಏ ಹಂಗಿಲ್ರಿ ತಿಂದ ಬಿಡ್ಬೇಕು ನೀವು ಅಂತ ಅಂದರೆ, ಭಕ್ತಿ ಸಂಕದಾಗ ನಾನು ನೋಡಿದ್ದೆ ಬೇರೆ ಕಡೆ ತೊಗೊಂಬಂದು ಕೊಟ್ಟು ಶಿವಾದ ಮರಿ ಕೈಯಾಗ ಕೊಟ್ಟು ಹೋಗುವಂಥ ಭಕ್ತರು ನೋಡಿದ್ದೀವಿ ನಾವು, ಕಟ್ಕೊಂಡು ಬಂದಿದ್ದು ಮುಂದೆ ಕುತ್ಕೊಂಡು ತಿನ್ನಿಸೇ ಹೋಗುವಂಥ ಭಕ್ತರು ಅದು ಸಂಕದಾಗನೇ ಅದಾರ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ವಿಚಾರ ಮಾಡಿಕೊಡ್ರಿ, ನಿಮ್ಮ ಮನೆಯಾಗಿದ್ದ ಮಗ ವಾರಕ್ಕೊಮ್ಮೆ ನೀವು ಫೋನ್ ಹಚ್ತೀರಿ, ತಿಂಗಳಿಗೊಮ್ಮೆ ಅವ್ನ ಕೂಟ ಮಾತಾಡ್ತೀರಿ, ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡಾದರೂ ಬರ್ತೀರಿ. ಆದರೆ ಇಲ್ಲೇನು ಮಹೇಶ್ವರ ದೇವರು ಅನ್ನುವಂಥ ಒಬ್ಬ ಮಗ ನಿಮ್ಮ ಒಡೆಯದಾಗ ಬಂದು ಬಿದ್ದೈತಲ್ಲವ, ಇದು ಏನು ಹೊಳ್ಳಿ ಹೋಗ್ತದೇನು ಮನೆಗೆ, ಇಲ್ಲೇನು ಹೊಳ್ಳಿ ಹೋಗ್ತದೇನು, ತಂದಿ ಬಿಟ್ಟು ಬಂದದ, ತಾಯಿ ಬಿಟ್ಟು ಬಂದದ, ಇಷ್ಟೆಲ್ಲ ಬಿಟ್ಟು ಬಂದು ಇಲ್ಲಿರ್ತಕ್ಕಂಥ ಸಂಕ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನಗಳೇ ನನ್ನ ತಂದೆ ತಾಯಿಗಳು ಅಂತ ತಿಳ್ಕೊಂಡು ಭಾಳ ಅಪ್ಪಿಕೊಂಡು ಈ ಮಠದ ಪಟ್ಟಾಧಿಕಾರತ್ವವನ್ನು ಸ್ವೀಕಾರ ಮಾಡಕತ್ತಾರಲ್ಲ, ಇದು ಊರ ಮಗ ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಟುಕೊಂಡು ಇಷ್ಟು ಕಾರ್ಯಕ್ರಮ ಅದ್ಭುತಿಯಾಗಿ ಮಾಡಕತ್ತೀರಿ ನೀವು, ಇದು ಎಲ್ಲರಿಗೂ ಬರೋಕ್ಕಾಗೋದಿಲ್ಲ, ಎಷ್ಟು ಮಂದಿಗೆ ನೋವಾಕೈತೆ ಅಂತ ಮಾಡ್ರಿ ನೀವು, ಭಾಳ ಇದ್ರು ಆಚರಣೆಗಳು ಭಾಳ ಚಲೋ ಅದಾವ, ಅದನ್ನು ನಿಮ್ಮ ದಿವಸ ಹೇಳ್ತೀನಿ. ಹಾಗೆ ಸ್ವರ್ಗಲೋಕದ ಕಲ್ಪನೆಯನ್ನು ಹೇಳ್ತಾ ಒಂದು ದಿವಸ ಎಲ್ಲರೂ ಸಭೆಯ ಒಡ್ಡೋಲಗದೊಳಗೆ ಹಿಂಗೆ ಕುಂತಾರೆ, ಹಿಂಗೆ ಕುಂತ ಟೈಮ್ದೊಳಗೆ ಈ ಭೂಲೋಕದ ವಾರ್ತೆ ಅಂತಂದರೆ ಇವತ್ತು ಹೆಂಗೆ ಇಂಟರ್ನೆಟ್ ಕೆಲಸ ಮಾಡ್ತೈತಲ್ಲ, ಗೂಗಲ್ ಕೆಲಸ ಮಾಡ್ತೈತಲ್ಲ, ಅವತ್ತಿನ ಕಾಲಕ್ಕೆ ನೋಡ್ರಿ ಸ್ಯಾಟಲೈಟ್ ಬಿಟ್ಟರು ಮ್ಯಾಗ, ಆ ಸ್ಯಾಟಲೈಟ್ ಮುಖಾಂತರವಾಗಿ ನಮ್ಮ ಇಂಟರ್ನೆಟ್ ನಡೀತಾವೆ, ಇಂಟರ್ನೆಟ್ ಮುಖಾಂತರವಾಗಿ ಜಗತ್ತಿನ ಸುದ್ದಿ ಎಲ್ಲ ನಡೀತೈತಿ. ಆದರೆ ಅವತ್ತಿನ ಕಾಲಕ್ಕೆ ಭಗವಂತ ಯಾರು ಅವನು ಇಂಟರ್ನೆಟ್ ಮಾಡ್ಕೊಂಡಿದ್ರು, ಯಾರು ಸಾಧನೆ ಮಾಡ್ಕೊಂಡಿದ್ರು ಅಂದರೆ ನಾರದರು ಭೂಲೋಕಕ್ಕೂ ಮತ್ತು ಭಗವಂತನ ಲೋಕಕ್ಕೆ ಕನೆಕ್ಟಿವಿಟಿ ಮಾಡಿಕೊಂಡು ಇಲ್ಲಿ ವಿಚಾರವನ್ನೆಲ್ಲ ಹೇಳೋರು ಪುರಾಣ ಕಥೆ ಒಳಗೆ ಬರೋದು, ಪುರಾಣದ ಕಥೆಯಾಗಿ ಬರೋದು, ಇಲ್ಲಿ ವಿಚಾರನ್ನೆಲ್ಲ ಎಲ್ಲ ಹೋಗಿ ಹೇಳೋರು ಯಾರು, ಯಾರದಪ್ಪ,
1: ನಾರದ ಮಹರ್ಷಿಗಳು.
0: ಹಿಂಗೇನು ಒಡ್ಡೋಲಗದೊಳಗೆ ಭಾಳ ಆನಂದವಾಗಿ ಶಿವತಾಂಡವ ನೃತ್ಯವನ್ನು ನೋಡ್ತಾ ಮೈ ಮರ್ಕೊಂಡು ಎಲ್ಲ ಋಷಿಗಳು ಕುಂತಿದ್ರು, ಎಲ್ಲ ಒಂದಿಷ್ಟು ಗುರುಗಳು ಕುಂತಿದ್ರು, ಎಲ್ಲ ಪ್ರಾಣಿಗಳು ಒಂದು ಕಡೆ ಮಲ್ಕೊಂಡಿದ್ದವು, ಎಲ್ಲ ತಮ್ಮ ಸಂತಾನ ಎಲ್ಲ ಕಣ್ಣು ಮುಂದಿತ್ತು, ಪಾರ್ವತಿ ಎಡಕ್ಕೆ ಕುಂತಿದ್ಲು, ಆನಂದವಾಗಿ ಕಣ್ಣು ಮುಚ್ಕೊಂಡು ಶಿವ ಕುಂತಾಗಿ ನಾರಾಯಣ ನಾರಾಯಣ ನಾರಾಯಣ ಅನ್ಕೋತ ಬಂದು ಬಂದ ಕೂಡಲೇನ ಒಂದು ದೊಡ್ಡ ಹಾರ ತೊಗೊಂಡು ಹೋಗಿ ಶಿವನ ಕೊಳ್ಳಿಗೆ ಹಾಕಿ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದ. ನಿಂತ್ಕೊಂಡಂಥ ತಾಯಮ್ಮದೊಳಗೆ ಶಿವ ಕೇಳಿದ್ದಂತೆ, ನಾರದ್ರೆ ಎಲ್ಲ ಬರೋಬ್ಬರು ನಡೆದೈತೇನೋ ಭೂಲೋಕದೊಳಗೆ, ನೀವು ಕೇಳ್ತಿರಲ್ಲ ಯಾರು ಹೊಸಬ್ರು ಬಂದಾಗ ಹೆಂಗೆ ನಡೆದೈತಪ್ಪ ನಿಮ್ಮ ಊರಾಗ ಅಂತೇಳಿ. ಆವಾಗ ಅವ್ರು ಕೇಳಿದರು, ನಾರದ್ರೆ ಹೆಂಗೆ ನಡೆದೈತಿ ಭೂಲೋಕದೊಳಗೆ, ಭೂಲೋಕದೊಳಗೆ ಹೆಂಗೆ ನಡೆದೈತೆ ಅಂದ್ಕೊಂಡೆ. ನಾರಾಯಣ ನಾರಾಯಣ ನಾರಾಯಣ ಮೂರು ಸಲ ಅಂದ. ಯಾಕೆ ಬೋತೈಕಿ ಹೇಳೋದು ನೋಡಿ, ಶಿವನಿಗೆ ಅನ್ನಿಸ್ತು ಏನೋ ಕೆಟ್ಟಿರ್ಬೇಕಲ್ಲಿ ಅಂತ. ಕೆಟ್ಟಿದ್ದು ಏನಾರು ಇದ್ರೆ ನಮ್ಮ ಮುಂದೆ ಹೇಳ್ರಿ ಅಂದ ಅವ ಪರಮಾತ್ಮ. ಹೇಳ್ರಿ ಅಂದ್ಕೊಳ್ಳಿ ಚಲೋ ಆತ್ ನೋಡ್ರಿ ಹೇಳಕ್ಕೆ. ಒಂದ ಎರಡು ಪರಮಾತ್ಮ, ಯಾವ ಕಾರಣಕ್ಕಾಗಿ ನೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದೆಲ್ಲ, ಎಷ್ಟೋ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರೆ ಭಾಳ ಚಲೋ ಇತ್ತು. ಅವು ಭಾಳ ಚಂದ ಬದುಕ್ತಾವು ಕೂಡ, ಪರಸ್ಪರವಾಗಿ ಹಂಚಿಕೊಂಡು ತಿಂತಾವ, ಪರಸ್ಪರವಾಗಿ ಬದುಕ್ತಾವ. ಅಡವಿ ಒಳಗಿರ್ತಕ್ಕಂಥ ಎಲ್ಲ ಮೃಗ ಪಕ್ಷಿ ಪ್ರಾಣಿಗಳು ಕೂಡಿ ಬದುಕ್ತಾವ. ಆದರೆ ಮನುಷ್ಯ ಇಷ್ಟು ಕಲುಷಿತ ಆಗಿಬಿಟ್ಟಾನ, ಇಷ್ಟು ಕೆಟ್ಟ ಬಿಟ್ಟಾನ ಅಂತಂದ್ರೆ, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು ಇರುವಂತಹ ತಮ್ಮ ಜೀವನವನ್ನು ಅದಕ್ಕೆ ಇದಕ್ಕೆ ಕಳೆಯುವಂಥವ್ರು. ಏನು ಸೃಷ್ಟಿ ಮಾಡಿ ನನ್ನನ್ನು ಹೊಗಳಬೇಕು, ನನ್ನ ಬಗ್ಗೆ ಸ್ಮರಣೆ ಮಾಡಬೇಕಂತ ನಿನ್ನ ಚಿಂತನೆ ಇತ್ತಲ್ಲ, ನೀ ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಆದರೂ ಸಹಿತ ಅವ್ರು ಬದುಕಾಕತ್ತಾರ. ಇಷ್ಟು ಕೆಟ್ಟ ಹೋಗಿಬಿಟ್ಟದ ಅಂತಂದ್ರೆ, ಒಂದು ಕಡೆ ಕನಕದಾಸರು ಒಂದು ಚಲೋ ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ನಡರಾತ್ರಿಯೊಳು ಪಡುವಿಗೆ ಕಲ್ಯಾಣಿ, ಶಿವನ ಕಲ್ಯಾಣ ಶಿವನ ರಾಣಿ ಪಡುವಿಗೆ ಕಲ್ಯಾಣಿ ಏಕೆ ನಡುಗಿದೆ ತಾಯಿ ಅಂತ ಕೇಳ್ತಾರ. ಯಾಕೆ ನಡಗಾಕತ್ತೀವ ಭೂಮಿ ಕೇಳ್ತಾರ ಅವರು. ಹೇಗೆ ನಾರದರಿಗೆ ಶಿವ ಕೇಳಿದ್ನಲ್ಲ ಏನಾಗೈತೆ ಅಂದಾಗ ಕನಕದಾಸರು ಒಂದು ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ಅರ್ಧ ರಾತ್ರಿಯೊಳು ಪಡುವಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರ. ಯಾಕೆ ನಡಗಾಕತ್ತಿದಿ

ಅಂತಂದ್ರೆ ಇದನ್ನೆಲ್ಲ ಸಾಮರ್ಥ್ಯವನ್ನು ಬಗೆಹರಿಸುವಂತ ದೊಡ್ಡ ಶಕ್ತಿ ಇನ್ನು ಪಕ್ಕದೊಳಗೆ ಕುಂತಿರ್ತ. ಯಾವಾಗಲೂ ಶಿವನ ಮುಂದೆ ಋಷಭ ನಂದಿ ಕಾಯಂ ಹಿಂಗೆ ಕುಂದಿರ್ತಿದ್ದ. ನೀವು ಹೆಂಗೆ ನನ್ನ ಪ್ರವಚನ ಹೇಳೋದ್ರ ಮುಂದೆ ಹಿಂಗೆ ಕುಂತಿರಲ್ಲ, ಹಿಂಗೆ ಅವನು ಕುಂದಿರ್ತಿದ್ದ. ಆ ಕೆಳಗಿರತಕ್ಕಂಥ ಭೂಲೋಕದೊಳಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ತಾಕತ್ತ ನಂದಿಗೆ ಬಿಟ್ರೆ ಇನ್ಯಾರಿಗದಪ್ಪ. ನಾ ಬ್ಯಾರಲ್ಲ, ನಂದಿ ಬ್ಯಾರಲ್ಲ. ನಂದಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು. ಮರ್ತ್ಯ ಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ಮರ್ತ್ಯ ಲೋಕ ಶಿವಲೋಕಕ್ಕೆರಡಕ್ಕೂ ನಿಚ್ಚಣಿಕೆಯಾದನು. ಅಲ್ಲಂಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ, ಈ ಮರ್ತ್ಯ ಅನ್ನುವಂಥದ್ದು ಏನೈತಲ್ಲ, ಈ ಲೋಕ ಹಾಳಾಗಬಾರದು ಅಂತ ತಿಳ್ಕೊಂಡು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಎಲ್ಲಿಂದ ಕಳಿಸಿದ? ನಂದಿ ರೂಪದೊಳಗೆ ಈ ಭೂಮಿಯೊಳಗೆ ಕಳಿಸ್ತಾನ. ಇನಿ ಹೋಗ್ಬೇಕಂತ ಹೇಳ್ತಾನ. ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಹುಟ್ಟು ಒಂದು ಜನನ ಆಗಬೇಕಲ್ಲ ಒಬ್ಬ ತಾಯಿ ಹೊಟ್ಟೆಯೊಳಗೆ. ಆ ತಾಯಿಯೊಳಗೆ ಹೊಟ್ಟೆಯೊಳಗೆ ಜನನ ಆಗಬೇಕು ಅಂತಂದ್ರೆ ಒಬ್ಬರು ತಂದೆ ತಾಯಿ ಬೇಕಲ್ಲ. ಅದಕ್ಕೆ ಯಾರು ತಂದೆ ತಾಯಿ ಹೊಟ್ಟೆಯೊಳಗೆ ಜನನ ಆಗಬೇಕು? ಅಂಥ ಟೈಮ್ದೊಳಗೆ ವಿಜಯಪುರ ಜಿಲ್ಲಾ ಬಾಗೇವಾಡಿ ಹತ್ರ ಇರುವಂಥ ಇಂಗ್ಲೇಶ್ವರ ಅನ್ನುವಂಥ ಗ್ರಾಮ, ಆ ಗ್ರಾಮದೊಳಗೆ ಶೈವ ಬ್ರಾಹ್ಮಣರಾಗಿರತಕ್ಕಂಥ ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂಥ ದಂಪತಿಗಳು. ಇದನ್ನು ತಲೆಗೆಟ್ಕೋಬೇಕು ನೀವೆಲ್ಲ. ಅವ್ರ ತಂದೆ ಹೆಸರೇನು? ಮಾದರಸ. ಅವ್ರ ತಾಯಿ ಹೆಸರು ಮಾದಲಾಂಬಿಕೆ. ಏನಮ್ಮ? ಹಾಂ, ಇದನ್ನು ಹುಡುಗರು ನೀವು ಚೆನ್ನಾಗಿ ತಲೆಗೆಟ್ಕೊಳ್ಬೇಕು. ನಾಳೆ ಒಂದು ದಿವಸ ನಾವು ಕೇಳ್ತೀವಿ, ಕರೆಕ್ಟ್ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರೈಸ್ ಕೊಡ್ತೀವಿ ನಾವು. ವಿಚಾರ ಮಾಡಿರಿ, ಮಾದರಸ ಮಾದಲಾಂಬಿಕೆ ಅಗ್ರಹಾರ ಅನ್ನುವಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ಏರಿಯಾ ಅದು. ಅಗ್ರಹಾರ ಅಂದ್ರೇನು? ಅನೇಕ ಜ್ಞಾನಿಗಳಿರತಕ್ಕಂತಹ ಬ್ರಾಹ್ಮಣರು ಇರತಕ್ಕಂಥ ಒಂದು ಏರಿಯಾ ಅದು. ಅಗ್ರಹಾರಕ್ಕೆ ಸವಲತ್ತುಗಳು ಹೆಂಗಿದ್ವು ಅಂತಂದ್ರೆ ಅದೊಂಥರ ಸ್ಪೆಷಲ್ ಝೋನ್ ಇದ್ದಂಗೆ ಇರ್ತಿತ್ತು ಅದು. ಅವತ್ತಿನ ಕಾಲಕ್ಕೆ ಅಗ್ರಹಾರ ಅಂದರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಇರ್ತಿದ್ವು ಅವು. ಅಲ್ಲೇ ಯಾರು ಅಂತಿಂಥವ್ರು ಬರುವಂಗಿರಲಿಲ್ಲ, ಅಂತಿಂಥವ್ರು ಒಳಗೆ ಹೇಳ್ದ ಕೇಳ್ದ ಒಳಗೆ ಹೋಗುವಂಗಿರಲಿಲ್ಲ. ಅಗ್ದಿ ಪ್ರೊಟೆಕ್ಟ್ ಏರಿಯಾ ಅಂತಾರಲ್ಲ, ಹಂಗಿತ್ತದ ಅಗ್ರಹಾರ ಅಂತ ಹೇಳ್ಕೊಂಡು. ಅಗ್ರಹಾರದೊಳಗೆ ಯಾರು ಬದುಕ್ತಾರೋ ಅವ್ರಿಗೆ ಯಾರಿಗೆ ಸುಂಕ ಇರಲಿಲ್ಲ, ಯಾರೂ ಟ್ಯಾಕ್ಸ್ ಕಟ್ಟುವಂಗಿರಲಿಲ್ಲ. ಇದು ಬಹಳ ವಿಶೇಷ ಅಗ್ರಹಾರದೊಳಗಿರತಕ್ಕಂಥ ವ್ಯವಸ್ಥೆ. ಅಗ್ರಹಾರದೊಳಗಿರ್ತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು. ಒಂದಿಲ್ಲ ಒಂದಿರತಕ್ಕಂತಹ ತರ್ಕವನ್ನು ನಡೀತಾ ಇರ್ತಿತ್ತು. ಅನೇಕ ಮಕ್ಕಳಿಗೆ ಪಾಠ ನಡೀತಿತ್ತು, ವೇದ ನಡೀತಿತ್ತು. ಅನೇಕ ರೀತಿಯಾಗಿರ್ತಕ್ಕಂಥ ಋಷಿ ಮನೆಗಳು ಅಲ್ಲಿರ್ತಿದ್ರು. ಅನೇಕ ವಿದ್ವಾನ್ ಮನೆಗಳೆಲ್ಲ ಪಂಡಿತರುಗಳು ಒಟ್ಟಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅಗ್ರಹಾರ ಅಂತ ಕರೀತಾರೆ. ಏನೋ ಎಲ್ಲ ಪಂಡಿತರು ಒಂದಾ ಜಗದಾಗಿರುವಂತಹ ಕಾರಣಕ್ಕೆ ಅದಕ್ಕೆ ಅಗ್ರಹಾರ ಅಂತ ಕರೀತಾರೆ. ಆ ಅಗ್ರಹಾರದ ಮುಖ್ಯಸ್ಥ ಯಾರಾಗಿದ್ದರು ಅಂತಂದರೆ ಅವರು ಮಾದರಸ ಆಗಿದ್ದರು. ಅಲ್ಲಿರೋರೆಲ್ಲರೂ ಪಂಡಿತರೇ. ಪಂಡಿತರಿಗೆ ಮುಖ್ಯಸ್ಥ ಆಗಬೇಕಾದ್ರೆ ಇವರು ಎಷ್ಟು ದೊಡ್ಡ ಪಂಡಿತರಿದ್ದರು ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಎಲ್ಲ ವೇದಗಳನ್ನು ಬಲ್ಲಿದಾತರು, ಎಲ್ಲ ಶಾಸ್ತ್ರಗಳನ್ನು ಬಲ್ಲಿದಾತರು ಆ ಅಗ್ರಹಾರದ ಮುಖ್ಯಸ್ಥ ಆಗಿದ್ರಲ್ಲ. ಅವರಿಗೆ ಒಂದು 10 ವರ್ಷದ ಹಿಂದೆ ಒಂದು ಹೆಣ್ಣುಮಗು ಹುಟ್ಟಿತ್ತು, ನಾಗಲಾಂಬಿಕೆ ಅಂತ ಒಂದು ಹೆಣ್ಣುಮಗು ಆಗಿತ್ತು. ಹೆಣ್ಣುಮಗು ಆದ ನಂತರದಲ್ಲಿ ಮನೆಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಇವತ್ತು ಭಾಳ ಮಂದಿಗೆ ನೋಡ್ರಿ, ನೀವು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಭಾಳ ಮಂದಿಗೆ ತಾಸರ ಆಗ್ತದೆ. ಇದಾ ಮಹಾರಾಷ್ಟ್ರದೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಐತಿ, ನಿಮ್ಗೆ ಗೊತ್ತಿರಲಿ. ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಐತಿ, ಪುರುಷರಿಗಿಂತ ಹೆಣ್ಣುಮಕ್ಳು ಭಾಳ ಕಮ್ಮಿ ಅದಾರೆ ಮಹಾರಾಷ್ಟ್ರದಾಗ. ಯಾವಾಗ ನಮಗೂ ಒಂದು ಗಂಡು ಮಗು ಬೇಕು ಅಂತ ತಿಳ್ಕೊಂಡು, ಗಂಡು ಮಗು ಬೇಕು ಅಂತ ತಿಳ್ಕೊಂಡು ಎಲ್ಲ ದೇವರನ್ನು ಕೇಳೋದಾಯಿತು, ಎಲ್ಲ ಮಾಡೋದಾಯಿತು. ವಿಚಾರ ಮಾಡಿಕೊಡ್ರಿ, ಅಲ್ಲೊಬ್ಬರು ಯಾರೋ ಹೇಳಿದರು, ಮಾದಲಾಂಬಿಕೆ ಹೇಳಿದ್ರಂತ. ನೋಡು, ಬಾಗೇವಾಡಿ ಒಳಗೆ ನಂದೀಶನ ದೇವಸ್ಥಾನ ಏನೈತಲ್ಲ, ನಂದಿ ಬಸವಣ್ಣನ ದೇವಸ್ಥಾನ, ಅಲ್ಲಿ ಪುರಾಣ ಪ್ರವಚನ ನಡೆದದ. ಅಲ್ಲಿ ಹೋಗು, ಕೂತ್ಕೋ, ಕೂತ್ಕೊಂಡು ಪ್ರವಚನ ಕೇಳಿ ಸಂಕಲ್ಪ ಮಾಡಿಕೊಂಡೆ ಅಂದರೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವಂಥ ದೊಡ್ಡ ಶಕ್ತಿ ಬಾಗೇವಾಡಿ ಬಸವಣ್ಣ ನಂದೀಶಿಗೈತಿ, ಅಲ್ಲಿ ಹೋಗಿ ಪುರಾಣ ಕೇಳು ಅಂತ ಹೇಳಿದರು. ಬಂದು ನೋಡ್ರಿ, ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು, ತವ್ರ ಮನೆಗೆ ಬಂದು ದಿವಸ ಪ್ರವಚನ ನಡೀತಿತ್ತು, ಪ್ರವಚನದ ಹೋಗಿ ಕುಂದಿರ್ತಿತ್ತು. ಆವಾಗ ಹೋಗಿ ಪ್ರವಚನದಾಗ ಒಂದು ಮಾತನ್ನು ಅವ್ರು ಹೇಳಿದ್ರಂತ, ಯಾರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋಬೇಕಾಗ್ಯದ, ಯಾರಿಗೆ ಮಕ್ಕಳ ಭಾಗ್ಯ ಬೇಕಾಗ್ಯದ, ಯಾರಿಗೆ ಮಕ್ಕಳ ಕೊರತೆ ಅದ, ಅವರು ಒಂದಿಷ್ಟು ನಂದೀಶನ ವ್ರತವನ್ನು ಮಾಡಿದರೆ ಆ ನಂದೀಶನ ವ್ರತವನ್ನು ಪರಿಣಾಮಕಾರಿಯಾಗಿ ಅಚ್ಚುಕಟ್ಟುತನದಿಂದ ನಿಯಮಗಳ ಮುಖಾಂತರವಾಗಿ ಮಾಡಿದರೆ ಆತಗೆ ನಂದೀಶ ಆಶೀರ್ವಾದ ಮಾಡ್ತಾನಂತ ದೂರು ಕೂತ್ಕೊಂಡು ಕೇಳಿಲ್ಲ ಅಮ್ಮ, ದೂರು ಕೂತ್ಕೊಂಡು ಕೇಳಿದ್ಲು ಮಾದಲಾಂಬಿಕೆ. ನೀವು ಹೆಂಗೆ ಕೇಳಾಕತ್ತಿರಲ್ಲ ಇವಾಗ, ಇದರೊಳಗೆ ಒಂದು ದೊಡ್ಡ ಶಕ್ತಿ ಇರ್ತೈತಿ. ಇವು ಶಬ್ದನ ನೀವು ಅನ್ಬೋದು, ಆದರೆ ಏನೈತ್ರಿ ಅದರ ಪುರಾಣದಾಗ ಇವು ಶಬ್ದನ? ಇದು ಮಹಾತ್ಮರ ಚರಿತ್ರೆ, ನಮ್ಮ ಚರಿತ್ರೆ ಕೇಳಕ್ಕೆ ಯಾರು ಕುಂದಿರ್ತಾರೆ ಅಂತ ಮಾಡ್ರಿ. ನೀವೊಂದು 50 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ರೀ, ಅದರ ನಮ್ಮ ಚರಿತ್ರೆ ಹೇಳಂದ್ರೆ ಹೇಳ್ತೀವಿ ಅನ್ನ ನಾವು. ತಡ್ರಿ, ಅದರ ಬಂದಿರಿ, ನಮ್ಮದು ಒಂದು ಸ್ವಲ್ಪ ಮನೇದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮ್ಮ ಕೈಯಾಗೆ, ಸ್ವಲ್ಪ ಪುರಾಣದಾಗ ಹೇಳಿ ಹೋಗಂದ್ರೆ ಹೇಳಕ್ಕಾಕತಿ. ಮತ್ತು ನಾ ಹೇಳಕ್ಕೆ ರೆಡಿ ಆದರೆ ಇಷ್ಟು ಮಂದಿ ಕೂತ್ಕೊಂಡು ಕೇಳ್ತಾರೆ, ನಿಮ್ದು ಯಾರು ಊರನ್ನು ಮಂದಿ ಚರಿತ್ರೆ ಹೇಳಿದ್ರೆ ಕೇಳಂಗಿಲ್ಲ. ಯಾರು ಮಹಾತ್ಮರಾಗಿ ಹೋಗ್ಯಾರ
ಅಂಥವ್ರ ಚರಿತ್ರೆಯನ್ನು ಜಗತ್ತು ಕೇಳ್ತದೆ ಹೊರತಾಗಿ ಯಾರು ಚಾರಿತ್ರ್ಯವಂತರದಾರ, ಯಾರು ಲೋಕ ಉಪಯೋಗಿಯಾಗಿ ಹೋಗ್ಯಾರ,

ನೀನು ಯೋಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 4 ಮಂದಿಗೆ ಉಪಯೋಗ ಆಗುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನು ಈ ನಾಡಿನ್ಯಾಗ ಮಾಡಿದ್ರೆ ಅಟ್ಟ ನಿಮಗೆ ಬೆಲೆ ಬರ್ತೈತೆ, ಹೊರತಾಗಿ ಬರೀ ನಮ್ಮ ಮನೆಗೆ ನಾವು ದುಡ್ಕೊಂಡು ಹೋದ್ರೆ ಯಾರು ಕೇಳೋರು ನಮ್ಮನ್ನು? ನಾಳೆ ನಿಮ್ಮ ಮಕ್ಕಳ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ, ಇವತ್ತು ಮುಂಜಾನೆ ಇದನ್ನು ಇಟ್ಟಿರ್ತಾರೆ, ಮತ್ತೊಂದು ಅದನ್ನು ಇಟ್ಟಿರ್ತಾರೆ. ಹಾಗಾಗಿ ಯಾವಾಗ ಮಕ್ಕಳು ಕೊರಗ ಅನ್ನೋದು ಎಲ್ಲರಿಗೂ ಇರೋದು, ಅದು ಎಷ್ಟು ಮಂದಿ ಮಕ್ಕಳು ಕೊರಗಿರ್ತೈತೆ ಅಂತ ಮಾಡಿರಿ. ಹಂಗೆ ಆ ತಾಯಿಗೆ ಇರಬೇಕಾದ್ರೆ ನಂದೀಶನ ವ್ರತವನ್ನು ಮಾಡಕತ್ಲು. ನಂದೀಶನ ವ್ರತವನ್ನು ಮಾಡ್ತಾ ಇರೋದು, ದಿವಸ ಪುರಾಣ ಕೇಳೋದು, ದಿವಸ ಅಂದ ಒಂದಿನ ಸಡನ್ ಪುರಾಣವನ್ನು ಅಲ್ಲಿ ಕೂತ್ಕೊಂಡು ಕೇಳೋದು, ಅದರ ಜೊತೆಗೆ ಭಾಳ ಶಾಂತಳಾಗಿ ಆಕೆ ನಂದೀಶನ ವ್ರತವನ್ನು ಮಾಡಬೇಕಾದ್ರೆ ಭೀಮಕವಿಗಳು ಬರೀತಾಳೆ, ಸುಳ್ಳು ಮಾತಾಡೋದಲ್ಲ, ಸುಳ್ಳಿನ ಶಬ್ದ ಕಿವಿಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಮಂದಿ ಕೂಟ ಮಾತಾಡ್ತಿದ್ದಿಲ್ಲ ಅಂತ ಹೆಣ್ಮಗಳು. ಹೆಂಗೈತೆ ನೋಡ್ರಿ ವ್ರತ, ಸುಳ್ಳು ಮಾತಾಡೋದು ದೂರ ಹೊಡಿತೀರಿ, ಸುಳ್ಳು ಮಾತಾಡಿದರೆ ತಪ್ಪಕ್ಕೈತೆ ಅನ್ನೋದು ಭಾಳ ದೊಡ್ಡ ಮಾತು, ಆದರೆ ಸುಳ್ಳು ಮಾತಾಡೋರನ್ನ ನೋಡಬಾರದು. ಸುಳ್ಳಿನ ಮಾತುಗಳು ಕಿವಿ ಒಳಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಸುಳ್ಳು ಹೇಳೋರನ್ನು ನೋಡ್ತಿರಲಿಲ್ಲ, ಅಪ್ಪಿತಪ್ಪಿ ಅಂತ ಇಂಥ ವಿಚಾರವನ್ನು ಮಾತಾಡ್ತಿರಲಿಲ್ಲ. ಮತ್ತು ಆಕೆ ಅಂತಿದ್ಲು, ಸುಳ್ಳು ಹೇಳೋರು ಒಂದು ಭಾಗ ಆದರೆ ಮತ್ತೊಬ್ಬರ ಮನೆ ವಿಚಾರವನ್ನು ಅಪ್ಪಿತಪ್ಪಿ ಮಾತಾಡಿದ್ರೆ ವ್ರತ ಹೋಗ್ತದೆ. ಮತ್ತೊಬ್ಬರ ಮನೆ ವಿಚಾರ ಮಾತಾಡೋಕೆ ಹೋಗಬಾರ್ದು. ಕೆಲವು ಮಂದಿ ಮಾತಾಡ್ತಿದ್ರು ಬರೀ ಮತ್ತೊಬ್ಬರದ ಮಾತಾಡ್ತಾರೆ ಅವ್ರು, ನಮ್ಮ ಮನೆಯಾಗ ಏನೈತೆ ಒಟ್ಟ ವಿಚಾರ ಮಾಡೋಂಗಿಲ್ಲ, ಅವ್ರು ಹಂಗಂತ ನೋಡು, ಇವ್ರು ಹಿಂಗಂತ ನೋಡು, ಇವ್ರ ಮನೆಯಾಗ ಹಂಗಂತ ನೋಡು. ಇದು ಒಂದು ದೊಡ್ಡ ಇಂಟರ್ನೆಟ್ ವ್ಯವಸ್ಥೆ ಐತೆ ಅಯ್ಯವ್ವ, ಬರೇ ಅವ್ರದ್ದು ಇವ್ರದ್ದು ಮಾತಾಡೋದು, ಮತ್ತೊಬ್ಬರದ್ದು ಮಾತಾಡಿ ಏನು ಮಾತಾಡೋರು? ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗ್ಬೇಡ್ರಿ. ಕಾರಣ ಏನು ಅಂತಂದರೆ ಅವರು ನಿಮ್ಮ ಚಿಂತನೆಯನ್ನು ಮಾಡಕತ್ತಿಲ್ಲ, ಅವರ ನಿಮ್ಮ ಚಿಂತನೆ ಮಾಡಕತ್ತಿಲ್ಲ ಅಂದರೆ ಅವರು ಚಿಂತೆ ಮಾಡಿ ನೀವೇನು ಮಾಡೋರದರಿ? ಭಗವಂತ ನನಗೊಂದು ಅದ್ಭುತವಾದಂಥ ದೊಡ್ಡ ಶಕ್ತಿಯನ್ನು ಕೊಟ್ಟಾನ, ನಿಮಗೂ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಾನ. ಇದನ್ನೆಲ್ಲ ಅರ್ಥಕೊಂಡು ನಾವು ಬದುಕಬೇಕಾಗ್ಯದ. ನಾನು ನನ್ನ ಬಗ್ಗೆ ವಿಚಾರ ಮಾಡಬೇಕು, ನಾನು ನನ್ನ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ಯಾವುದಕ್ಕಾಗಿ ನನ್ನ ಭಗವಂತ ಈ ಭೂಮಿ ಮೇಲೆ ತಂದಾನ ಅದ್ರ ಬಗ್ಗೆ ವಿಚಾರ ಮಾಡಬೇಕು, ಯಾವ ಕಾರಣಕ್ಕಾಗಿ ನಾವು ಬದುಕನ್ನು ಬದುಕಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಇದಕ್ಕೆಲ್ಲದಕ್ಕೂ ಬೆಲೆ ಕಟ್ಬೋದು ರೀ, ವಸ್ತುಗಳಿಗೆ ಎಲ್ಲದಕ್ಕೂ ಬೆಲೆ ಕಟ್ಬೋದು, ಆದರೆ ಬದುಕಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡುವ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರ ಹತ್ರ ಒಂದು ಮಾತು ಕೇಳ್ತಾರಂತ, ಅಲ್ಲ ಮಾದಲಾಂಬಿಕೆ, ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತನಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತೆ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರೂ ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ? ಗಂಡು ಮಕ್ಕಳಿಗೆ ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು, ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ, ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡು ಮಗು ಅಂದರೆ ನನಗೆ ಪ್ರೇಮ, ಅಂಥ ಮಗುವನ್ನು ಕೊಟ್ಟೇ ಕೊಡ್ತಾನನ್ನುವಂಥ ಭರವಸೆ ನನಗದ ನಂದೀಶನ ಮೇಲೆ. ಯಾಕಂದ್ರೆ ಅದು ಅವ್ರ ಮನೆದೇವ್ರ ಮನೆದೇವ್ರ ಮೇಲೆ ಭಾರ ಹಾಕ್ಯಾರ, ದೇವ್ರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಡಬೇಕು.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 11ರಂದು 8 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 29 degrees Celsius ಹಾಗೂ ರಾತ್ರಿ ಉಷ್ಣಾಂಶ 22 degrees Celsius ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 88% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 71% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 6 km ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಚಿಂತನೆಯ ವಿಷಯ ಶರಣರ ಶ್ರೇಷ್ಠತೆ. ಶರಣರು ಯಾವುದೇ ಕಾಯಕ ಮಾಡಿದರೂ ಅವರು ಶ್ರೇಷ್ಠರೆಂದೇ ತಿಳಿಯಬೇಕು. ಅವರನ್ನು ಕೀಳೆಂದು ತಿಳಿಯುವವರು ಮಹಾಪಾಪಿಗಳು, ಜನತೆಯ ದ್ರೋಹಿಗಳು, ಶಾಂತಿ ದುಃಖಗಳಿಗೆ ಸುಖಗಳಿಗೆ ಕೊರತೆಯನ್ನು ಮಾಡುವವರು. ಅಂತೆಯೇ ಬಸವಣ್ಣನವರು, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಆವುದೆಂದು ಬೆಸಗೊಂಡೇನಾದರೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಿಸಿದೆ ನಿಮ್ಮ ರಾಣಿ ವಾಸದಾಣೆ. ಲಿಂಗಧಾರಿಯಾದ ಭಕ್ತನು ಯಾವ ಕಾಯಕವನ್ನು ಮಾಡಿದರೂ ಆತನು ಕೀಳೆಂದು ತಿಳಿಯಬಾರದು. ಯಾವ ಕುಲವೂ ಹೀನವೆಂದು ಹಳಿಯಬಾರದು. ಹಾಗೆ ನಿಂದಿಸುವವರು ಮಹಾಪಾಪಿಗಳು. ಅವರು ಕೀಳು ಕುಲದವರೆಂದು ತಿಳಿದವರಾದರೆ ಶಿವನ ಸತಿಯಳಾದ ಪಾರ್ವತಿಗೆ ದ್ರೋಹ ಮಾಡಿದಂತೆಯೇ ಸರಿ. ಅಂದರೆ ತಾಯಿಯ ಸಹವಾಸ ಮಾಡಿದಂಥ ಘೋರ ಪಾಪಕ್ಕೆ ಈಡಾಗಬೇಕಾಗುತ್ತದೆ. ಜನ ಜೀವನಕ್ಕೆ ಅಗತ್ಯವಾದ ಎಲ್ಲ ಕಾಯಕಗಳನ್ನು ಜನರು ಮಾಡುವ ಪ್ರವೃತ್ತಿಯು ಉಂಟಾಗಲೆಂದೇ ಶರಣರು ಈ ಪ್ರಕಾರ ಬೋಧಿಸಿದ್ದಾರೆ. ಇವರ ಈ ಉಪದೇಶವು ಆಗಿನ ಉಚ್ಚ ವರ್ಗದವರಿಗೆ ಬಹು ವಿರೋಧವಾಗಿ ಕಂಡಿತು. ಇವರ ಈ ಕ್ರಾಂತಿಕಾರಕ ವಿಚಾರಗಳು ವರ್ಣ ಸಂಕರಕ್ಕೆ ಕಾರಣವಾಗಿದೆ ಎಂದು ಇದರಿಂದ ಜನಾಂಗವು

ಪುರೋಗತಿಗೆ ಈಡಾಗುತ್ತದೆ ಎಂದು ವರ್ಣವಾದಿಗಳು ಬಿಜ್ಜಳದವರೆಗೆ ದೂರು ಕೊಟ್ಟರು. ಆಗ ಕಸುಬುಗಳಿಂದಲೇ ಕುಲವೆಂದು ತಿಳಿಯುತ್ತಿದ್ದರು. ಜನರು ಮಡಿಕೆ, ಹಗ್ಗ, ವಸ್ತ್ರ, ಎಣ್ಣೆ, ಒಕ್ಕಲುತನ, ಪಾದರಕ್ಷೆ ವ್ಯಾಪಾರ ಮೊದಲಾದ ಉದ್ಯೋಗಗಳನ್ನು ಮಾಡುವವರನ್ನೆಲ್ಲ ಒಂದೊಂದು ಜಾತಿಯವರೆಂದೇ ತಿಳಿದು ಅವರ ಕುಲವನ್ನು ಕೀಳೆಂದೇ ಭಾವಿಸಲಾಗಿತ್ತು. ಜನಾಂಗಕ್ಕೆ ಘಾತಕವಾದ ಈ ತಿಳುವಳಿಕೆಯನ್ನು ಶಿವಶರಣರು ಬಹು ಕಟುವಾಗಿ ನಿಷೇಧಿಸಿದರು. ಬಸವ ಮಹಾನುಭಾವರು ಅವರಲ್ಲಿ ಅಗ್ರಗಣ್ಯರು. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಣ ಶರಣರೆಲ್ಲ ಕುಲಜರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರಲ್ಲೇ. ಕಮಲವು ಕೆಸರಲ್ಲಿ ಹುಟ್ಟಲೆಂದು ಅದನ್ನು ದೂರೀಕರಿಸಬಹುದೇ? ಬಟ್ಟೆಯಲ್ಲಿ ಕೂರಿ ಹುಟ್ಟಿ ತಂದು ಆಧರಿಸಬಹುದೇ? ಶಿವಶರಣರ ಜನ್ಮಕ್ಕೆ ಮಹತ್ವ ಕೊಡದೆ ಗುಣ ಶಿವಾಚಾರಗಳಿಗೆ ಮಹತ್ವ ಕೊಟ್ಟರು. ಶಿವಭಕ್ತನಾಗುವ ಆತನು ಒಳ್ಳೆಯ ಗುಣ ಶಿಲಾಚಾರಗಳುಳ್ಳವನಾಗಿರಬೇಕು. ಆತನು ಯಾವ ಕುಲದಲ್ಲಿ ಹುಟ್ಟಿ ಯಾವ ಕಾಯಕವನ್ನು ಮಾಡುವ ಆತನಾಗಿದ್ದರೂ ಪೂಜ್ಯನೆಂದರು. ಮಾಚಿದೇವನು ಶಿವಭಕ್ತರ ಬಟ್ಟೆಗಳನ್ನು ತೊಳೆಯುತ್ತಿದ್ದರಿಂದ ಅವರು ಮಡಿವಾಳರೆಂದು ಕರೆಯಲ್ಪಡುತ್ತಿದ್ದರೂ ಸಹ ಶಿವಶರಣರು ಕೀಳಾಗಿ ಕಾಣದೆ ಮೇಲಾಗಿಯೇ ಭಾವಿಸಿದ್ದರು. ಇಂಥ ಪರಿಣಾಮಗಳಿಂದ ಜನತೆಯಲ್ಲಿ ಕಾಯಕದ ಪ್ರೇಮಾಧಾರಗಳು ಅಂದು ಹೆಚ್ಚಿದವು. ನಮ್ಮ ಸಾಮಾಜಿಕ ಹವಣಿಕೆ ಕಂಡು ತಲೆಗೆ ಕೀಸರಿಟ್ಟಿದೆ. ಒಂದು ಕ್ಷಣ ಏಕಾಂತವಾಗಿ ಇರೋಣವೆಂದರೆ ಎಲ್ಲೆಲ್ಲೂ ಮೇಲು ಕೀಳೆಂಬ, ಆ ಜಾತಿ ಈ ಜಾತಿ ಎಂಬ ಗದ್ದಲದ ಸಂತೆ, ಸಹಜೀವನವೆಂದು ಭಾವೈಕ್ಯತೆ ಎಂದು ಕುಣಿಯುತ್ತೇವೆ. ಆದರೆ ಪರಿಣಾಮ ಅದೇ ಸಹಜ ಸ್ಥಿತಿ, ಅದೇ ಸಹಜ ಕೃತಿ. ಒಂದು ಕಳೆದು ಹೋಯಿತು ಎನ್ನುವುದರಲ್ಲಿ ಸಂತೋಷಪಟ್ಟಾಗ ಮರುದಿನ ಇನ್ನೊಂದು ಬಂದೇ ಬರುತ್ತದೆ. ದುಃಖದ ವರ್ತಮಾನ ಸಮಾನತೆಯ ಸೇತುವೆಯ ಕಂಬ ಕಳಚುತ್ತಲಿವೆ. ದ್ವೇಷದ ಕಲ್ಲುಗಳಿರುವ ಕಲ್ಲು ಹೃದಯ ಮತ್ತೆ ಮತ್ತೆ ಆಳೆತ್ತರಕ್ಕೆ ಏಳುತ್ತಲಿವೆ. ಇಂಥ ದುರ್ದಿನಗಳಲ್ಲಿ ಶರಣರ ವಚನಗಳ ಸೆಳೆತ, ಶ್ರೇಷ್ಠತೆ, ಅವರ ನುಡಿಗಳು ಮತ್ತೆ ಮತ್ತೆ ಜಗದ ಹೃದಯಕ್ಕೆ ನೇರ ಸಾಗಿ ಬರಬೇಕಾಗಿದೆ. ಜಗತ್ತು ಜೋಲಿ ತಪ್ಪದಂತೆ ತೂಗಾಡುವುದನ್ನು ತಪ್ಪಿಸಲು ಶರಣರ ಶ್ರೇಷ್ಠತೆಗಳೇ ವಜ್ರ ಸೇತುವೆಗಳಾಗಬೇಕು.

ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ.

ಹೆಣ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಣ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ.

0: ಇದುವರೆಗೆ ಶಿವರಾಜ ಸಣ್ಣಬಿದ್ರಿ ಅವರಿಂದ ಜಾನಪದ ಗೀತೆ ಕೇಳಿದಿರಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳೋಣ.

0: ಸಹಕಾರ ರೇಡಿಯೋದ ಕೇಳುಗರೇ, ನೆಚ್ಚಿನ ರೈತ ಬಾಂಧವರೇ, ಇಂದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಹೊಸದೊಂದು ಕೃಷಿ ಮಾಹಿತಿಯೊಂದಿಗೆ ಸಂದರ್ಶನದೊಂದಿಗೆ ನಿಮ್ಮ ಮುಂದಿದ್ದೇವೆ.
1: ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು
0: ಸಮಗ್ರವಾದ ಮಾಹಿತಿಯನ್ನ ನಮಗೆ ನೀಡಲಿಕ್ಕೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಕೇಳುಗರೆ, ಈಗಾಗಲೇ ತಿಳಿಸಿದ ಹಾಗೆ ಸಜ್ಜೆ ಬೆಳೆಯಲ್ಲಿ ಸಮಗ್ರ ಬೇಸಾಯ ಪದ್ಧತಿಯ ಕುರಿತು ನಾವಿಂದು ಎಲ್ಲ ಮಾಹಿತಿಯನ್ನ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಸಜ್ಜೆ ಬೆಳೆಯ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡಿ. ಏನಿದು ಸಜ್ಜೆ ಬೆಳೆ?
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಜ್ಜೆ ಬೆಳೆ ಏನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೊಂದು ಪ್ರಮುಖವಾದಂತಹ ಕಿರು ಧಾನ್ಯ. ಈ ಧಾನ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರಕೋದ್ರಿಂದ ಇದು ಬಹಳ ಮುಖ್ಯವಾದಂತಹ ಬೆಳೆಯಾಗಿದೆ. ಇದ್ರದ್ದು ಉಪಯೋಗಗಳು ಅಂತ ಅಂದ್ರೆ, ಈಗ ಹೃದಯ ಸಂಬಂಧ ರೋಗಗಳಾಗಿರ್ಬಹುದು ಅಥವಾ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಿ, ಈ ಎಲ್ಲ ಕಾಯಿಲೆಗಳಿಗೆ ಇದು ಬಹಳ ಸೂಕ್ತವಾದಂತಹ ಒಂದು ಬೆಳೆ. ಈ ಬೆಳೆ ಈಗೇನಾಗಿದೆ, ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಬಹಳಷ್ಟು ಬೆಳೀತಾ ಇದ್ರು, ಬಟ್ ಈ ಬೆಳೆ ಈಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ತಾ ಇದೆ. ಈ ಬೆಳೆಯನ್ನ ನಾವೇನ್ ಮಾಡಬಹುದು ಅಂದ್ರೆ, ಮಧ್ಯಮ ಕಪ್ಪು ಹಾಗೂ ಕಡಿಮೆ ಆಳವಿರುವಂತಹ ಮಣ್ಣುಗಳಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದನ್ನು ನಾವು ನೀರಾವರಿ ಮತ್ತೆ ಮಳೆಯಾಶ್ರಿತ ಎರಡೂ ರೀತಿ ಕೂಡ ಬೆಳಿಬಹುದು.
0: ಇನ್ನು ಈ ಸಜ್ಜೆ ಬೆಳೆಯಲ್ಲಿ ಪ್ರಮುಖ ತಳಿಗಳನ್ನು ಯಾವ್ಯಾವು ಅಂತ ಹೆಸರಿಸಬಹುದು? ಯಾವ್ಯಾವ ಪ್ರಮುಖ ತಳಿಗಳನ್ನ ನಾವಿಲ್ಲಿ ಕಾಣಬಹುದು?
2: ಖಂಡಿತ. ಈ ಸಜ್ಜೆ ಬೆಳೆಯ ಪ್ರಮುಖ ತಳಿಗಳು ಯಾವುದು ಅಂತಂದ್ರೆ, ಈಗ ನೀರಾವರಿಗೆ ಸೂಕ್ತವಾದಂತಹ ತಳಿಗಳು ಇರ್ತವೆ ಮತ್ತೆ ಖುಷ್ಕಿ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳಿರುತ್ತೆ. ಈಗ ನೀರಾವರಿಗೆ ಅಂತ ಬಂದ್ರೆ ಎರಡು ಪ್ರಮುಖ ತಳಿಗಳಿದಾವೆ. ಒಂದು ICMV 221 ಅಂತ ಅಂದ್ಬಿಟ್ಟು, ಇದು ನೀರಾವರಿಗೆ ಬಹಳ ಸೂಕ್ತವಾದಂತಹ ತಳಿ. ಈ ಮೂರನೇ ವಲಯ ಮೂರು ಅಂತ ಏನ್ ಹೇಳ್ತೀವಿ, ಪ್ರಮುಖ ಉತ್ತರ ಕರ್ನಾಟಕದ ಭಾಗಗಳಿಗೆ ಇದು ಸೂಕ್ತವಾದದ್ದು. ಇದನ್ನ ಮುಂಗಾರಿನಲ್ಲಿ ಜೂನ್ ಜುಲೈ ಸಮಯದಲ್ಲಿ ಬಿತ್ತನೆ ಮಾಡ್ತಾರೆ. ಈ ತಳಿಯ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ತಳಿಯ ಪ್ರಮುಖ ಲಕ್ಷಣಗಳು ಏನು ಅಂತಂದ್ರೆ, ಇದು ಬೆಳೆ ಏನಾಗುತ್ತೆ, ಕೆಳಗೆ ಬೀಳೋದಿಲ್ಲ, ಅಂದ್ರೆ ತುಂಬಾ ಉದ್ದವಾಗಿ ಏನ್ ಬೆಳೆದಿರುವಂತಹ ತಳಿ ಅಲ್ಲ ಇದು. ಮತ್ತೆ ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತವೆ. ಹೆಚ್ಚು ರಸಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಅಧಿಕ ಇಳುವರಿಯನ್ನ ಕೊಡುತ್ತೆ. ಯಾವುದು? ಈ ICMV 221 ಅನ್ನುವಂತ ತಳಿ ಅಧಿಕ ಇಳುವರಿಯನ್ನ ಕೊಡುತ್ತೆ. ಎರಡನೇ ಪ್ರಮುಖ ತಳಿ ನೀರಾವರಿ ಪ್ರದೇಶದಲ್ಲಿ ಯಾವುದು ಅಂತಂದ್ರೆ, ICTP 8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ವಲಯಗಳಿಗೂ ಬೆಳೆಯಲು ಸೂಕ್ತ. ಈ ವಲಯ 1, 2, 3 ಯಾವ್ಯಾವು ಅಂತಂದ್ರೆ, ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಬೆಳಿಬಹುದು. ಇದನ್ನು ಕೂಡ ಸೇಮ್ ಮುಂಗಾರಿನಲ್ಲಿ ಬೆಳೆಯತಕ್ಕದ್ದು ಬಹಳ ಸೂಕ್ತ. ಇದರ ಅವಧಿ ಬಂದ್ಬಿಟ್ಟು 75-80 ದಿನಗಳಿರ್ತವೆ. ಇದೇ ರೀತಿ ಖುಷ್ಕಿ ಅಂದ್ರೆ ಏನು, ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾ ಇದೀವಿ ಅಂತ ಅಂದಾಗ, ಸೂಕ್ತವಾದಂತಹ ತಳಿಗಳು ಒಂದ್ 4-5 ಇದಾವೆ. ಅದರಲ್ಲಿ ಯಾವುದು ಅಂತಂದ್ರೆ ICMV 221 ಸೇಮ್. ಆದ್ರೆ ಇದರದ್ದು ವಿಶೇಷ ಏನು ಅಂತಂದ್ರೆ, ಇದ್ರ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ಬೆಳೆನೂ ಕೂಡ ಕೆಳಗೆ ಬೀಳೋದಿಲ್ಲ, ಇದು ಹೆಚ್ಚು ಕವಲೊಡೆದು ಒಂದೇ ಸಮನಾಗಿ ತೆನೆಗಳು ಕಂಡು ಬರ್ತವೆ. ಎರಡನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ, ICTP 8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ವಲಯಗಳಿಗೂ ಬಹಳ ಸೂಕ್ತವಾದದ್ದು. ಇದನ್ನು ಮಳೆಯಾಶ್ರಿತದಲ್ಲಿ ಬೆಳೀತಾರೆ. ಇದರ ಅವಧಿ ಬಂದ್ಬಿಟ್ಟು 70-80 ದಿನಗಳು. ಮೂರನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ, VPMV 9 ಅಂತ ಹೇಳಿ ಬರುತ್ತೆ. ಈ ತಳಿ ಬಂದ್ಬಿಟ್ಟು ಮಳೆಯಾಶ್ರಿತದಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದರದ್ದು ಸಾಮಾನ್ಯವಾಗಿ ಅವಧಿ ಬಂದ್ಬಿಟ್ಟು 85-90 ದಿನಗಳು, ಅಂದ್ರೆ 3 ತಿಂಗಳು ಅಂತ ಅನ್ಕೊಳ್ಳೋಣ ಇದ್ರ ಕಾಲ. ಇದು ಏನ್ ಮಾಡುತ್ತೆ, ಹೆಚ್ಚು ಕವಲೊಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತೆ, ಮತ್ತು ಕಾಳಿನಲ್ಲಿ ಅಧಿಕ ಕಬ್ಬಿಣಾಂಶ ಹೊಂದಿರುತ್ತೆ. ಈ VPMV 9 ಅನ್ನೋ ತಳಿಯ ಕಾಳುಗಳಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರುತ್ತೆ, ಮತ್ತೆ ಹೆಚ್ಚು ಪೋಷಕಾಂಶಗಳು ದೊರೆಯುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ. ಇದಲ್ಲದೆ ನೀರಾವರಿ ಬಿಟ್ಬಿಟ್ಟು ಈ ಖುಷ್ಕಿ ಪ್ರದೇಶಕ್ಕೆ ಏನಾಗುತ್ತೆ, ಹೈಬ್ರಿಡ್ ತಳಿಗಳನ್ನು ಕೂಡ ಈಗ ಪರಿಚಯಿಸಿದ್ದಾರೆ. ಅಂತಹ ತಳಿಗಳು ಯಾವುವು ಅಂತಂದ್ರೆ, VPMH 14 ಅಂತ ಹೇಳಿ ಕರಿತೀವಿ. ಇದು ವಲಯ 3 ಅಂತಂದ್ರೆ ಈ ಹಾವೇರಿ ಈ ಭಾಗಗಳಲ್ಲಿ ಬರುತ್ತೆ. ಹಾವೇರಿಯಿಂದ ಹಿಡಿದ್ಬಿಟ್ಟು ಬಾಗಲಕೋಟೆ, ಬೆಳಗಾಂ ಈ ತರ ಭಾಗಗಳಲ್ಲಿ ಇದೊಂದು ತಳಿ ಬೆಳೆಯಲು ಬಹಳ ಸೂಕ್ತವಾದದ್ದು. ಇದರ ಅವಧಿ ಬಂದ್ಬಿಟ್ಟು 85-90 ದಿನಗಳು, 3 ತಿಂಗಳ ಕಾಲ ಈ ಒಂದು ತಳಿಯ ಅವಧಿ ಇರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಕಬ್ಬಿಣ ಮತ್ತು ಸತುವಿನ ಅಂಶಗಳನ್ನ ಹೊಂದಿದೆ. ಈ ಮೈನರ್ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳಿ ಕರಿತೀವಲ್ಲ, ಇದು ಮನುಷ್ಯನ ದೇಹಕ್ಕೆ ಬಹಳ ಮುಖ್ಯವಾದದ್ದು. ಈ ಕಬ್ಬಿಣ ಆಗಿರ್ಬೋದು, ಸತುವ ಆಗಿರ್ಬೋದು, ಈ ಒಂದು ಅಂಶಗಳು ಯಾವ್ದ್ರಿಂದ ದೊರಕುತ್ತೆ ಅಂದ್ರೆ, ಈ ಒಂದು ಸಜ್ಜೆ ಒಂದು ಬೆಳೆಯಿಂದ ದೊರಕುತ್ತೆ. ಕೊನೆಯದಾಗಿ ಕಂಡುಬರುವಂತಹ ಹೈಬ್ರಿಡ್ ತಳಿ ಯಾವುದು ಅಂತಂದ್ರೆ, ಸಜ್ಜೆಯಲ್ಲಿ BRBH 16620 ಅನ್ನೋ ಒಂದು ತಳಿ. ಇದು 80-85 ದಿನಗಳ ಇದರ ಅವಧಿ ಬರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಅಂಶವಾಗಿ ನಾವು ಕಬ್ಬಿಣ ಮತ್ತು ಸತುಗಳನ್ನ ನೋಡಬಹುದು.
0: ಇನ್ನು ಮೇಡಮ್, ಬಿತ್ತನೆಗೆ ಬೇಕಾಗುವಂತಹ ಬೀಜ ಹಾಗೂ ಗೊಬ್ಬರದ ಪ್ರಮಾಣವನ್ನ ತಿಳಿಸ್ಕೊಡಿ. ಯಾವ ಬೀಜಗಳನ್ನ ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ, ಮತ್ತೆ ಗೊಬ್ಬರದ ಪ್ರಮಾಣವನ್ನ ಎಷ್ಟು, ಹೇಗೆ, ಯಾವ ರೀತಿಯಲ್ಲಿ ಅದನ್ನ ಪ್ರಮಾಣಿಸಿ ರೈತರು ಬಳಸಬೇಕು, ಅದನ್ನ ತಿಳಿಸಿ.
2: ಖಂಡಿತ. ಇದಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ, ನೀರಾವರಿಗೆ ಮತ್ತೆ ಖುಷ್ಕಿಗೆ ಮಾಡೋದಾದ್ರೆ ಸಜ್ಜೆ ಬೆಳೆಯನ್ನ ಒಂದೇ ತರನಾದಂತಹ ಬೀಜ ಮತ್ತೆ ಗೊಬ್ಬರಗಳ ಅವಶ್ಯಕತೆ ಇರುತ್ತೆ. ಆದ್ರೆ ಈಗ ಖುಷ್ಕಿಗೆ ಏನಾಗುತ್ತೆ, ಅದರ ಜೊತೆಗೆ ಈ ಬೀಜ ಮತ್ತೆ ಗೊಬ್ಬರಗಳ ಜೊತೆಗೆ ಕೆಲವೊಂದು ಲಘು ಪೋಷಕಾಂಶಗಳನ್ನು ಕೊಡುವ ಅಗತ್ಯ ಬಹಳ ಇರುತ್ತೆ. ಏಕೆಂದ್ರೆ ನೀರಿಲ್ಲ ಅಂದಾಗ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ಬೆಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ತೆನೆಗಳ ಕಟ್ಟುವುದು ಹೆಚ್ಚಾಗುತ್ತೆ, ಇಳುವರಿಯು ಕೂಡ ಹೆಚ್ಚಾಗುತ್ತೆ. ಈ ನೀರಾವರಿ ಪ್ರದೇಶಕ್ಕಾದ್ರೆ ಬೀಜಗಳ ಅಗತ್ಯ ಎಷ್ಟು ಅಂದ್ರೆ, ಸಾಮಾನ್ಯವಾಗಿ ವಲಯಗಳ ಮೇಲೆ ಹೋಗುತ್ತದೆ. ಈಗ ಒಂದೊಳ್ಳೆ ವಲಯ ಒಂದು ಎರಡು ಅಂತ ಅಂದ್ರೆ, ಈಗ ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಭಾಗಗಳಲ್ಲಿ ಏನಾಗುತ್ತೆ ಅಂದ್ರೆ 1.6 kg ಬೀಜ ಬೇಕಾಗುತ್ತೆ ಒಂದು ಎಕರೆಗೆ. ಅದೇ ವಲಯ 3ಕ್ಕಾದ್ರೆ 2 kg ಬೀಜ ಬೇಕಾಗುತ್ತೆ. ಜೈವಿಕ ಗೊಬ್ಬರಗಳನ್ನು ಯಾವ್ಯಾವ ರೀತಿ ಕೊಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯ ಮತ್ತೆ ಅಣುಜೀವಿ ಗೊಬ್ಬರ. ಈ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯವನ್ನ 200 ಮತ್ತೆ 150 kg ಒಂದು ಎಕರೆಗೆ ಒದಗಿಸಬೇಕಾಗುತ್ತೆ. ಈ ರಂಜಕ ಕರಗಿಸುವ ದ್ರವ್ಯ ಏನ್ ಮಾಡುತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ಹಿಡಿದಿಟ್ಟುಕೊಂಡಿರುವ ರಂಜಕವನ್ನು ಆ ಭೂಮಿಯಿಂದ ಬಿಡುಗಡೆ ಮಾಡಿ ಸಸ್ಯಗಳಿಗೆ ಒದಗಿಸುತ್ತದೆ. ರಂಜಕ ಏನಕ್ಕೆ ಬೇಕು, ಮೇನ್ ಆಗಿ ಸೀಡ್ ಅಂದ್ರೆ ಏನ್ ಕಾಳು ಅಂತ ಏನ್ ಹೇಳ್ತೀವಿ, ಈ ಕಾಳಿನ ಮೇನ್ ಕಂಟೆಂಟ್ ಯಾವುದು ಅಂದ್ರೆ ರಂಜಕ. ಆ ಒಂದು ರಂಜಕವನ್ನ ವೃದ್ಧಿ ಮಾಡೋದಕ್ಕೆ ಈ ಒಂದು ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯಗಳನ್ನ ನಾವು ನೀಡಬೇಕಾಗತ್ತೆ. ಮತ್ತೆ ಸಾವಯವ ಗೊಬ್ಬರಗಳು ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರವನ್ನ ಅಥವಾ ಕಾಂಪೋಸ್ಟ್ ಅನ್ನ 2.4 tons ಅಷ್ಟು ನೀಡ್ತೀವಿ. ಮತ್ತೆ ಎಲ್ಲಾ ಬೆಳೆಗಳಿಗೆ ನಿರ್ದಿಷ್ಟವಾಗಿ ನಿಗದಿಸುವಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ನೀಡಬೇಕು. 25, 12.5 ಮತ್ತೆ 10 kg ಪ್ರತಿ ಎಕರೆಗೆ ನಾವು ನೀಡತಕ್ಕದ್ದು. ಅದೇ ಒಂದ್ ವೇಳೆ ನಾವು ಖುಷ್ಕಿ ಪ್ರದೇಶದಲ್ಲಿ ಮಾಡ್ತಿದ್ವಿ ಅಂದ್ರೆ, ಬೀಜ ಮತ್ತೆ ನಾವು ಒದಗಿಸುವಂತಹ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳ ಪ್ರಮಾಣ ಅದೇ ರೀತಿ ಇರುತ್ತೆ. ಆದ್ರೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಯಾವ್ಯಾವು, ಅದ್ರ ಜೊತೆಗೆ ನಾವು ಕೆಲವು ರಾಸಾಯನಿಕ ಗೊಬ್ಬರಗಳನ್ನೂ ಕೊಡ್ಬೇಕಾಗತ್ತೆ, ಮತ್ತೆ ಲಘು ಪೋಷಕಾಂಶಗಳನ್ನು ಕೊಡ್ಬೇಕಾಗತ್ತೆ. ಬೋರಾಕ್ಸ್ ಅಥವಾ ಕಬ್ಬಿಣದ ಸಲ್ಫೇಟ್ ಅಂತ ಹೇಳಿ ಕರಿತೀವಿ, ಅದನ್ನ ನೀಡಬೇಕಾಗತ್ತೆ. ಬೋರಾಕ್ಸ್ ಆದ್ರೆ 4 kg ನೀಡಬೇಕು, ಕಬ್ಬಿಣದ ಸಲ್ಫೇಟ್ ಆದ್ರೆ 8 kg ಪ್ರತಿ ಎಕರೆಗೆ ನೀಡಬೇಕು. ಅಥವಾ ಏನ್ ಮಾಡ್ಬೇಕು ಅಂದ್ರೆ, ಕಬ್ಬಿಣದ ಸಲ್ಫೇಟ್ ಅನ್ನ ಎಲೆಗಳ ಮೇಲೆ ಸಿಂಪರಣೆಯನ್ನ ಮಾಡಬೇಕು, 1.5 kg.
0: ಇನ್ನು ಬೀಜಗಳು ಸಿದ್ಧತೆಗೊಂಡ ನಂತರ ಸಜ್ಜೆ ಬೆಳೆಯನ್ನ ನೀರಾವರಿ ಮತ್ತು ಖುಷ್ಕಿಯಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನ ಉಪಯೋಗಿಸಿ ಬಿತ್ತನೆ ಮಾಡಬೇಕಾಗ್ತದೆ ನೀರಾವರಿ ಮತ್ತು ಖುಷ್ಕಿಯಲ್ಲಿ, ಅದನ್ನ ತಿಳಿಸ್ಕೊಡಿ.
2: ಖಂಡಿತ, ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ನೀರಾವರಿಯಲ್ಲಿ ನಾವು ಏನಾದ್ರೂ ಸಜ್ಜೆ ಬೆಳೆಯನ್ನ ಬೆಳೀತಾ ಇದ್ದೀವಿ ಅಂತಂದ್ರೆ, ಬಿತ್ತನೆ ಮಾಡೋದಕ್ಕಿಂತ 2-3 ವಾರಗಳ ಮುಂಚೆನೆ ನಾವು ಸಾವಯವ ಗೊಬ್ಬರ ಏನ್ ಹೇಳಿದ್ನಲ್ಲ ಅದನ್ನ ಮಣ್ಣಿನಲ್ಲಿ ಬೆರೆಸಬೇಕು. ಮತ್ತೆ ಬಿತ್ತನೆ ಮಾಡುವುದಕ್ಕೆ ಮೊದಲು ನಾವು ಶಿಫಾರಸು ಮಾಡಿರುವಂತಹ 50% ಸಾರಜನಕ ಮತ್ತೆ ಪೂರ್ತಿ ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ನೀಡಬೇಕಾಗುತ್ತೆ. ಈ ರೀತಿ ನೀಡಿ ಬೀಜವನ್ನ 45 cm ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ 3 ವಾರಗಳ ನಂತರ 10-15 cm ಅಂತರದಲ್ಲಿ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲ ಸಸಿಗಳನ್ನ ನಾವು ಕಿತ್ತು ಹಾಕಬೇಕಾಗುತ್ತೆ. ನೀರಾವರಿಯಲ್ಲಿ ಬೆಳಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಆ ಸಸ್ಯಗಳ ಪ್ರಮಾಣ, ನೀನು ಎಷ್ಟು ಅಂತರದಲ್ಲಿ ಬೆಳೆದಿದೀಯಾ ಮತ್ತೆ ಎಷ್ಟು ಅಮೌಂಟ್ ಅಂತ ಏನು ಹೇಳ್ತೀವಿ ಈ ಸಸ್ಯಗಳನ್ನ ಹಾಕಿರೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ತದನಂತರ 1 ತಿಂಗಳಾದ್ಮೇಲೆ 20 kg ಸಾರಜನಕ ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ, ಯಾಕೆಂದ್ರೆ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಮತ್ತೆ ಅಜೋಸ್ಪರ್ಲಮ್ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದ್ರೆ ನಾವು 25% ಅಷ್ಟು ಏನ್ ಮಾಡಬಹುದು, ಆ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ ಹಾಕುವಂತಹ ವೆಚ್ಚವನ್ನ ಕಡಿಮೆ ಮಾಡಬಹುದು. ಇದು ನೀರಾವರಿ ಪದ್ಧತಿಯಲ್ಲಿ ಅನುಸರಿಸಬೇಕಾಗಿದ್ದು ಬಿತ್ತನೆ ಕ್ರಮ. ಒಂದ್ ವೇಳೆ ಖುಷ್ಕಿಯಲ್ಲಿ ನಾವು ಏನಾದ್ರು ಬಿತ್ತನೆ ಮಾಡ್ತಾ ಇದೀವಿ ಸಜ್ಜೆ ಬೆಳೆಯಲ್ಲಿ ಅಂತಂದ್ರೆ, 2-3 ವಾರಗಳ ಮುಂಚೆನೆ ಸೇಮ್ ಹೇಗೆ ನೀರಾವರಿಯಲ್ಲಿ ಮಾಡಿರ್ತೀವೋ ಆ ರೀತಿ ನಾವು ಸಾವಯವ ಗೊಬ್ಬರಗಳ ಜೊತೆ ಮಣ್ಣಿನಲ್ಲಿ ಸೇರಿಸಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅದಲ್ಲದೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸಜ್ಜೆ ಬೆಳೆದಂತಹ 1 ತಿಂಗಳಾದ್ಮೇಲೆ 0.75% ಅಷ್ಟು ಕಬ್ಬಿಣದ ಸಲ್ಫೇಟ್ ಅಂದ್ರೆ 7.5 grams ಅಂತ ಏನ್ ಹೇಳ್ತೀವಿ ಅದನ್ನ ನೀಡಬೇಕು. ಮತ್ತೆ 2 gram ಸುಣ್ಣವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಬೆಳೆ ಬೆಳೆದ 1 ತಿಂಗಳ ಆದ್ಮೇಲೆ. ಇದಲ್ಲದೆ ಖುಷ್ಕಿ ಬೆಳೆಯಲ್ಲಿ ಮೇನ್ ಆಗಿ ಏನ್ ಮಾಡಬೇಕು ಅಂತಂದ್ರೆ, ಬೀಜವನ್ನ ಬಿತ್ತೋದಕ್ಕಿಂತ ಮುಂಚೆ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 2-3 ಗಂಟೆಗಳ ಕಾಲ ಒಣಗಿಸಿ ಬೀಜೋಪಚಾರವನ್ನ ಮಾಡಿ 45-60 cm ಅಂತರದ ಸಾಲುಗಳಲ್ಲಿ ಬಿತ್ತಿ ಮತ್ತು 15 cm ಅಂತರಕ್ಕೆ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲವುಗಳನ್ನು ಬಿತ್ತಿದ 3 ವಾರಗಳಲ್ಲಿ ಕಿತ್ತು ಹಾಕಬೇಕಾಗುತ್ತೆ. ಖುಷ್ಕಿಯಲ್ಲಿ ಯಾಕೆ ನಾವು ನೀರಿನಲ್ಲಿ ನೆನೆಸಿಡಬೇಕ ಕಾರಣ ಅಂತಂದ್ರೆ, ನಾನು ಬೀಜೋಪಚಾರಗಳ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದೇ ರೀತಿ ಸಜ್ಜೆ, ಈ ಪರ್ಲ್ ಮಿಲ್ಲೆಟ್ ಅಂತ ಹೇಳ್ಕರ್ತೀವಿ, ಹಿಂದಿಯಲ್ಲಿ ಇದಕ್ಕೆ ಬಾಜ್ರ ಅಂತಾನು ಹೇಳ್ಕರ್ತೀವಿ, ಇದರ ಕಾಳುಗಳು ಏನಿರ್ತವೆ ಬಹಳ ಸಣ್ಣಗಿರ್ತವೆ. ಈ ಕಾಳುಗಳಿಗೆ ನಾವು ಬೇರೆಲ್ಲ ವಸ್ತುಗಳಿಂದ ಬೀಜೋಪಚಾರ ಮಾಡೋದಕ್ಕಿಂತ ಮೊದಲು ನೀರಿಂದ ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಈ ಕಾಳುಗಳು ಏನ್ ಮಾಡ್ತವೆ, ರಾತ್ರಿ ಹೊತ್ತು ನೆನೆಸ್ಬಿಟ್ಟು ನಾವು ಬೀಜೋಪಚಾರ ಮಾಡಿದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೀವಿ. ಈ ಕ್ರಮಕ್ಕೆ ನಾವೇನ್ ಹೇಳ್ತೀವಿ, ಬೀಜವನ್ನ ಗಟ್ಟಿಗೊಳಿಸುವುದು ಅಂತ ಹೇಳ್ತೀವಿ. ನೀರನ್ನ ಹಿಡಿದಿಟ್ಟುಕೊಳ್ಳೋದ್ರಿಂದ
3: ನಾವು ಏನಾರ ಖುಷ್ಕಿ ಪ್ರದೇಶದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಬೀಜವನ್ನು ಬಿತ್ತೋದಾದ್ರೆ ಅದು ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ ಅವಾಗ, ಯಾಕಂದ್ರೆ ನೀರನ್ನ ಆಲ್ರೆಡಿ ಹಿಡಿದಿಟ್ಟುಕೊಳ್ಳಿರುತ್ತೆ. ಅದರಿಂದ ಏನಾಗುತ್ತೆ, ಕಿಣ್ಮಗಳ ಚಟುವಟಿಕೆಗಳು ಶುರು ಆಗಿರುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಏನಾರು ನಾವು ಖುಷ್ಕಿಯಲ್ಲಿ ಬೆಳೆ ಬೆಳೆಯೋದಾದ್ರೆ ಅದು ಸಾಮಾನ್ಯವಾಗಿ ಹೆಚ್ಚಾಗಿ ಮೊಳಕೆ ಒಡೆಯೋದನ್ನ ನೋಡಬಹುದು. ಅದರಿಂದ ಖುಷ್ಕಿ ಪದ್ಧತಿಯಲ್ಲಿ ಮಾಡೋದಾದ್ರೆ ಇದೊಂದು ಪದ್ಧತಿಯನ್ನ ಅನುಸರಿಸೋದು ಬಹಳ ಸೂಕ್ತ. ಮತ್ತೆ ವಲಯ ಮೂರು ಈ ಬೆಳೆನ ಬೆಳೆಯೋದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 120 cm ಅಂತರ ಅಗಲವಾದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 5 cm ಅಂತರದಲ್ಲಿ ಬಿತ್ತನೆಯನ್ನು ಮಾಡ್ಬೇಕಾಗತ್ತೆ. ಮತ್ತೆ ಸಜ್ಜೆ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಇನ್ನೊಂದು ಅಂಶನ ತೆಳಗಿಲ್ಲಿ ಇಟ್ಕೋಬೇಕು. ಏನಂತಂದ್ರೆ ಇದನ್ನ ತೊಗರಿ ಬೆಳೆ ಜೊತೆನೂ ಕೂಡ ಮಿಶ್ರ ಬೆಳೆಯನ್ನಾಗಿ ಬೆಳೆಯಬಹುದು. ಅಂದ್ರೆ ತೊಗರಿ ಮತ್ತೆ ಸಜ್ಜೆಯನ್ನ 2:1 ಬೆಳಿಬಹುದು. ಅಂದ್ರೆ 2 ಸಾಲ ಸಜ್ಜೆಯನ್ನ ಹಾಕಿದ್ರೆ 1 ಸಾಲು ನಾವು ಏನ್ ಮಾಡ್ಬೇಕಾಗತ್ತೆ, ತೊಗರಿಯನ್ನ ಹಾಕ್ಬೇಕಾಗತ್ತೆ. ಮತ್ತೆ ಬೀಜಗಳನ್ನು ಬೆಳೆದಾಗ ಇದಕ್ಕೆ ಏನ್ ಮಾಡ್ಬೇಕು, ನಾನು ಏನ್ ಹೇಳಿದೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಲ್ಲ, ಅದ್ರಗಳಿಂದ ಬೀಜೋಪಚಾರವನ್ನ ಮಾಡಬೇಕು. ಒಂದ್ ವೇಳೆ ದ್ವಿಬೆಳೆ ಯೋಜನೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯ ಪದ್ಧತಿಯಂತೆ ಸಜ್ಜೆಯನ್ನ ಬೆಳಿಬೇಕಾಗತ್ತೆ. ಬೆಳೆ ಕಟಾವು ಮಾಡಿದ ಕೂಡಲೇ ತೆಗೆದು ಹಿಂಗಾರು ಹಂಗಾಮಿನಲ್ಲಿ ಜಮೀನನ್ನು ಉಳುಮೆ ಮಾಡದೆ ಮಿತ ಉಳುಮೆ ಪದ್ಧತಿಯಲ್ಲಿ ಕಡಲೆಯನ್ನ ಬೆಳೆಯುವುದರಿಂದ ಮುಂಗಾರಿನಲ್ಲಿ ಜಮೀನನ್ನು ಪಡಬಿಟ್ಟು ಹಿಂಗಾರಿನಲ್ಲಿ ಸಾಮಾನ್ಯ ಪದ್ಧತಿಯಲ್ಲಿ ಕಡಿಮೆ ಬೆಳೆಯುವುದಕ್ಕಿಂತ ಹೆಚ್ಚು ಆದಾಯವನ್ನ ನಾವು ಪಡಿಬಹುದು. ಸಾಮಾನ್ಯವಾಗಿ ಏನಂತಾರೆ, ಖುಷ್ಕಿಯಲ್ಲಿ ಮಾಡೋದಾದ್ರೆ ಈ ತರದಲ್ಲಿ ಮಾಡ್ತಾರೆ. ಮತ್ತೆ ಅಂತರ್ ಬೇಸಾಯವನ್ನ ಹೇಗ್ ಮಾಡಬೇಕು ಅಂತಂದ್ರೆ, ಈ ಸಜ್ಜೆ ಬೆಳೆಯಲ್ಲಿ ಬಿತ್ತದ 20 ದಿನಗಳ ನಂತರ ತೆನೆ ಬರುವ ತನಕ 2-3 ಬಾರಿ ಅಂತರ್ ಬೇಸಾಯನ ಮಾಡಬೇಕು. ಮೊದಲ ಅಂತರ್ ಬೇಸಾಯದ ನಂತರ 1 ಬಾರಿ ಕೈಗಳಿಗೆ ಮಾಡಿ ಬಿತ್ತನೆಯಾದ 4 ವಾರಗಳ ನಂತರ ಮಣ್ಣ ನೀರಿಸಬೇಕು. ಸಜ್ಜೆಯನ್ನು 30 cm ಮತ್ತು 60 cm ಅಂತರದ ಜೋಡು ಸಾಲುಗಳಲ್ಲಿ ಇಲ್ಲವೇ 45 cm ಅಂತರದ ಸಾಮಾನ್ಯ ಸಾಲುಗಳಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆಯಾದ 1 ತಿಂಗಳಾದ್ಮೇಲೆ 2 ಸಜ್ಜೆ ಸಾಲುಗಳ ಮಧ್ಯದಲ್ಲಿ ರಂಟೆಯಿಂದ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ದಿಂಡಿನಿಂದ ಬದು ಸಾಲುಗಳು ಮಾಡುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಮಳೆಯ ನೀರು ಸಂಗ್ರಹವಾಗಲು ಸಾಧ್ಯವಾಗುತ್ತೆ. ಈ ರೀತಿ ನಾವು ಅಂತರ ಬೇಸಾಯ ಪದ್ಧತಿಯನ್ನ ಕೈಗೊಳ್ಳಬೇಕು.
0: ಸಜ್ಜೆ ಬೆಳೆಯಲ್ಲಿ ನೀರಿನ ಪೂರೈಕೆ ಮತ್ತು ಕಳೆ ನಿಯಂತ್ರಣದ ಬಗ್ಗೆ ತಿಳಿಸಿ. ಈ ನೀರಿನ ಪೂರೈಕೆಯನ್ನ ಯಾವ ಪ್ರಮಾಣದಲ್ಲಿ, ಯಾವಾಗ, ಎಷ್ಟು ರೀತಿಯಲ್ಲಿ ಆ ಬೆಳೆಗಳಿಗೆ ಕೊಡಬೇಕು ಮತ್ತು ಸಕಾಲದಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ಕಳೆ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನ ರೈತರು ಅನುಸರಿಸಬೇಕಾಗ್ತದೆ ಅದನ್ನ ತಿಳಿಸಿ.
3: ಖಂಡಿತ. ಈಗ ನೀರಾವರಿ ಆದ್ರೆ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ 10 ದಿನಗಳಿಗೆ ಒಂದ್ಸರಿ ಕೊಡ್ಬೇಕಾಗುತ್ತೆ. ಕಪ್ಪು ಮಣ್ಣಿನಲ್ಲಿ 20 ದಿನಗಳಿಗೊಮ್ಮೆ ನೀರನ್ನ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅದರಲ್ಲಿ ಹೆಚ್ಚಾಗಿರುತ್ತೆ. ನೀರಾವರಿಯಲ್ಲಿ ಏನಾದ್ರು ಕಳೆ ಕಂಡಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಬಿತ್ತನೆ ಮಾಡಿದ ಅಥವಾ ಮರುದಿನ ಎಕರೆಗೆ 0.4 kg ಅಟ್ರಾಜಿನ್ ಶೇಕಡ 50 ನೀರಿನಲ್ಲಿ ಕರಗುವ ಪುಡಿಯನ್ನು 300 L ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಕಳೆನಾಶಕವನ್ನ ಮಾಡಬಹುದು. ನೀರಾವರಿ ಮತ್ತೆ ಖುಷ್ಕಿ ಎರಡೂ ಪ್ರದೇಶದಲ್ಲೂ ನಾವು ಈ ರೀತಿ ಕ್ರಮವನ್ನ ಅನುಸರಿಸಬೇಕಾಗತ್ತೆ.
0: ಇನ್ನು ಬೆಳೆ ಅಂತ ಹೇಳಿ ಬಂದಾಗ ಅದರ ಪ್ರಮುಖವಾಗಿ ಅದರಲ್ಲಿ ಕಾಡುವಂತಹ ಸಮಸ್ಯೆಯೇ ಈ ರೋಗ ಅಥವಾ ಕೀಟಗಳು. ಸಜ್ಜೆ ಬೆಳೆಯಲ್ಲಿ ಯಾವೆಲ್ಲ ರೋಗಗಳು ಕಂಡು ಬರ್ತದೆ ಮತ್ತು ಯಾವೆಲ್ಲ ಕೀಟಗಳು ಇದಕ್ಕೆ ಹಾನಿ ಉಂಟು ಮಾಡ್ತದೆ ಅದನ್ನ ತಿಳಿಸಿ ಮತ್ತು ಅದರ ನಿಯಂತ್ರಣದ ಬಗ್ಗೆಯೂ ಹೇಗೆ ಗಮನ ಹರಿಸಬೇಕು ಅನ್ನೋದನ್ನ ತಿಳಿಸಿ.
3: ಖಂಡಿತ. ಈ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳು ಯಾವುವು ಮತ್ತು ಕೀಟಗಳು ಯಾವುವು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೀಟಗಳು ಅಂತಂದ್ರೆ ಬೊಂಬೆ ದುಂಬಿ ಅಥವಾ ರಸ ಹೀರುವ ತಗಣಿ ಅಂತ ಹೇಳಿ ಕರಿತೀವಿ. ಇದೊಂದು ಸಜ್ಜೆ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟ. ಈ ಕೀಟ ಬಂದಾಗ ನಮ್ಮ ಹೊಲದಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತವೆ ಅಂದ್ರೆ, ಕಾಳು ಜುಳ್ಳಾಗಿ ಕಪ್ಪಾಗಿ ಕಾಣಕ್ ಶುರು ಆಗ್ಬಿಡ್ತವೆ. ಕಾಳುಗಳು ಏನಿರ್ತವಲ್ಲ ಅವು ಕಪ್ಪಾಗ್ತವೆ. ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಎಕರೆಗೆ 8 kg ಮೆಲಥಿಯೋನ್ ಶೇಕಡ 5 ಪುಡಿಯನ್ನು ತೆನೆಗಳ ಮೇಲೆ ಧೂಳೀಕರಿಸಬೇಕಾಗುತ್ತೆ. ಮೊದಲು ಮಾಡಬೇಕಾಗಿರುವಂತಹ ಅಂಶ ಇದು. ಎರಡನೇದು ಪ್ರಮುಖ ರೋಗಗಳು ಯಾವುದು ಅಂತ ಕೇಳಿದ್ರಿ. ಇದರಲ್ಲಿ ರೋಗಗಳು ಅಂತಂದ್ರೆ ತೆನೆ ಜಿಗಿ ರೋಗ ಅಂತ ಬರುತ್ತೆ. ಒಂದು 3 ರೋಗಗಳು ಪ್ರಮುಖವಾಗಿ ಬರುತ್ತೆ. ತೆನೆ ಜಿಗಿ ರೋಗ, ಎರಗಟ್ ಅಂತ ಹೇಳಿ ಕರಿತೀವಿ ಅದಕ್ಕೆ, ಅಥವಾ ಎಲೆ ತುಕ್ಕು ರೋಗ ಅಂತ ಬರುತ್ತೆ, ಕೀದಿಗೆ ರೋಗ ಅಂತ. ಕೀದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಿ ಕರಿತೀವಿ. ಈ ತೆನೆ ಜಿಗಿ ರೋಗದಂತಹ ಪ್ರಮುಖ ಲಕ್ಷಣಗಳು ಏನು ಅಂದ್ರೆ, ಸಕ್ಕರೆ ಪಾಕದಂತಹ ದ್ರವ್ಯವು ತೆನೆಗಳಿಂದ ಜಿನುಗುವುದಲ್ಲದೆ ಎಲೆಗಳ ಮೇಲೆ ಬಿದ್ದು ಎಲೆ ಕಪ್ಪಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಇದರಿಂದ ತೆನೆಗಳಲ್ಲಿ ಕಾಳಿನ ಸಂಖ್ಯೆ ಕಡಿಮೆ ಆಗೋದು ಪ್ರಮುಖ ಲಕ್ಷಣಗಳಿವು ತೆನೆ ಜಿಗಿ ರೋಗ ಕಂಡು ಬಂದಾಗ. ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ, 2 gram ಜೈರಾಮ್ 18WP ಅಂತ ಏನ್ ಹೇಳ್ತೀವಿ ಅದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಜೂನ್ ಅಥವಾ ಜುಲೈ ಕೊನೆಯಲ್ಲಿ ನಾವು ಏನಾದರೂ ಬಿತ್ತನೆ ಮಾಡೋದ್ರಿಂದ ಈ ರೋಗದಿಂದ ನಾವು ಕಡಿಮೆ ಪ್ರಮಾಣ ಈ ರೋಗ ಹರಡುವುದನ್ನು ನೋಡಬಹುದು. ಎಲೆ ತುಕ್ಕು ರೋಗ ಅನ್ನೋದು 2ನೇ ಪ್ರಮುಖ ರೋಗ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಎಲೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳು ಎಲೆಗಳ ತಾಮ್ರ ಬಣ್ಣಕ್ಕೆ ತಿರುಗುವುದರಿಂದ ಇಳುವರಿ ಕಡಿಮೆ ಆಗುತ್ತೆ. ಈ ಎಲೆ ತುಕ್ಕು ರೋಗ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ, ಜೇದಿಗೆ ರೋಗ ಕಂಡು ಬಂದಲ್ಲಿ 2 ಗ್ರಾಂನಷ್ಟು ಝೈನೆಬ್ 75 WP ಅಥವಾ 2 ಗ್ರಾಂನಷ್ಟು ಮ್ಯಾಂಕೋಸೆಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಮೂರನೇ ಪ್ರಮುಖ ರೋಗ ಯಾವುದು ಅಂದ್ರೆ ಕೇದಿಗೆ ರೋಗ ಅಂತ ಹೇಳ್ಕೊತೀವಿ. ಈ ಕೇದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಬಹುದು. ಇದ್ದಾಗ ಏನಾಗುತ್ತೆ ಅಂದ್ರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಮೊದಲನೇದಾಗಿ ಎಲೆಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ತುದಿವರೆಗೆ ಅಗಲವಾದ ಗೆರೆಗಳು ಕಾಣುವುದು. ರೋಗ ಪೀಡಿತ ಸಸ್ಯಗಳಲ್ಲಿ ಹೆಚ್ಚಿನ ಕವಲುಗಳು ಬರುವುದು. ತೆನೆಗಳು ಬಹುಶಃ ಅಥವಾ ಪೂರ್ತಿಯಾಗಿ ಹಸಿರು ಬಣ್ಣದ ಸಣ್ಣದಾದ ತಿರುಚಿದ ಎಲೆಗಳಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಈ ಪ್ರಮುಖ ರೋಗ ಇದು ಹಾಗಾದ್ರೆ ಕೇದಿಗೆ ರೋಗ ಅನ್ನೋದು ಏನಿದೆಯಲ್ಲ, ಇದರಿಂದ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಇದರ ನಿರ್ವಹಣಾ ಕ್ರಮಗಳು ಏನು ಅಂತ ಅಂದ್ರೆ ಗಿಡಗಳನ್ನ ಬೇರು ಸಮೇತ ಕಿತ್ತು ನಾಶ ಮಾಡೋದೇ ಇದಕ್ಕೆ ಒಂದು ಪ್ರಮುಖ ನಿರ್ವಹಣಾ ಕ್ರಮ. ಇದನ್ನ ಎಲ್ಲ ರೈತರು ಅನುಸರಿಸಬೇಕು.
0: ಈ ಬೆಳೆಯಲ್ಲಿ ನೀರಾವರಿ ಮತ್ತು ಕೃಷಿಯಲ್ಲಿ ಎಷ್ಟು ಇಳುವರಿಯನ್ನ ರೈತರು ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ಇದು ಪ್ರಮುಖವಾದಂತಹ ಪ್ರಶ್ನೆ. ಬೆಳೆಯ ಬೀಜ ಪ್ರಮಾಣ, ಗೊಬ್ಬರ, ನೀರಾವರಿ, ಕುಷ್ಕಿ ಇದೆಲ್ಲವನ್ನ ರೈತರಿಗೆ ಮಾಹಿತಿಯನ್ನ ನೀಡಿದಾಗ ಕಡೆಯದಾಗಿ ಬರುವಂತಹ ಪ್ರಶ್ನೆ, ಈ ಬೆಳೆಯಲ್ಲಿ ನೀರಾವರಿ ಮತ್ತು ಕುಷ್ಕಿಯಲ್ಲಿ ಎಷ್ಟು ಮಟ್ಟದ ಇಳುವರಿಯನ್ನ ಇಲ್ಲಿ ನಿರೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿ.
3: ಖಂಡಿತ, ಈ ಬೆಳೆಯಲ್ಲಿ ನಾವು ಎಷ್ಟು ಇಳುವರಿಯನ್ನ ಪಡಿಬಹುದು ಹಾಗಾದ್ರೆ, ಈಗ ನೀರಾವರಿಯಲ್ಲಿ ಬೆಳೆಯೋದಾದ್ರೆ ಏನಾಗುತ್ತೆ ಅಂತಂದ್ರೆ 12-15 ಕ್ವಿಂಟಲ್ ಅಷ್ಟು ಕಾಳು ಮತ್ತೆ 2 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿತೀವಿ. ಅದೇ ಒಂದು ವೇಳೆ ಕುಷ್ಕಿ ಪ್ರದೇಶದಲ್ಲಿ ನಾವು ಬೆಳೆಯೋದಾದ್ರೆ 6 ಕ್ವಿಂಟಲ್ ಅಷ್ಟು ಕಾಳು ಮತ್ತು 1-1.6 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿಬಹುದು. ಮತ್ತೆ ಇದರಲ್ಲಿ ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಯಾವುದನ್ನು ನಾವು ಅನುಸರಿಸಬೇಕು ಅನ್ನೋದಾದ್ರೆ, ಬೇಸಿಗೆ ಬೆಳೆಯನ್ನ ಜನವರಿಯಲ್ಲಿಯೂ ಅಥವಾ ಮಳೆಗಾಲದ ಬೆಳೆಯನ್ನು ಜೂನ್ ಮಧ್ಯದಿಂದ ಜುಲೈ ಮಧ್ಯದವರೆಗೆ ಬಿತ್ತನೆ ಮಾಡಬೇಕು. ಯಾಕೆಂದ್ರೆ ಜುಲೈ ಮಧ್ಯದಲ್ಲಿ ಮಾಡಿದ್ರೆ ಕೆಲವು ರೋಗಗಳಿಗೆ ತುತ್ತಾಗೋದನ್ನ ನಾವು ಕಡಿಮೆ ಮಾಡಬಹುದು. ಇಳಕಗಳು ಒಡೆಯುವಾಗ, ತೆನೆ ಬರುವಾಗ, ಕಾಳು ಕಟ್ಟುವ ಹಂತದಲ್ಲಿ ತಪ್ಪದ ನೀರನ್ನು ಹಾಯಿಸಬೇಕು. ಇದು ಪ್ರಮುಖ ಘಟ್ಟಗಳು. ಈ ಘಟ್ಟಗಳಲ್ಲಿ ನಾವು ನೀರು ಕೊಡೋದು ಬಹಳ ಮುಖ್ಯ. ಕುಷ್ಕಿಯಲ್ಲಿ ಮಾಡೋದಾದ್ರೆ ಖರ್ಚಿಲ್ಲದ ಬೇಸಾಯ ಕ್ರಮಗಳು ಯಾವುವು ಅಂತ ಅಂದ್ರೆ, ಬೆಳೆಯನ್ನು ಜೂನ್ ಮೊದಲ ಪಕ್ಷದಿಂದ ಜುಲೈ ಮಧ್ಯ ಭಾಗದವರೆಗೂ ಬಿತ್ತನೆಯನ್ನು ಮಾಡಬೇಕು. ಮತ್ತೆ ಬಿತ್ತನೆ ಬೀಜಗಳನ್ನು 8%-ಷ್ಟು ಉಪ್ಪಿನ ದ್ರಾವಣದಲ್ಲಿ ಹಾಕಿ ತೇಲುವ ಶಿಲೀಂಧ್ರದ ಎರ್ಗಟ್ ಕಣಗಳನ್ನು ಬೇರ್ಪಡಿಸಿ ನಂತರ ಬೀಜಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ.
0: ಧನ್ಯವಾದ ಮೇಡಮ್. ಈವರೆಗೂ ಕೂಡ ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಹೇಗೆ ನಮ್ಮ ರೈತರು ಒಳ್ಳೆಯ ಬೆಳೆಯನ್ನ ಫಸಲನ್ನ ಪಡಿಬಹುದು ಅನ್ಲಿಕ್ಕೆ ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಧನ್ಯವಾದಗಳು.
3: ಧನ್ಯವಾದ.

0: ಇದುವರೆಗೆ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಂದ ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ರೈತ ಬಂಧು ಕಾರ್ಯಕ್ರಮದಲ್ಲಿ ಸಂದರ್ಶನ ಕೇಳಿದಿರಿ.
1: ಅಕಾಲಿಕ ಮಳೆಗೆ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ವರ್ತಮಾನದಲ್ಲಿ ಬದುಕಿ. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ವರ್ತಮಾನದಲ್ಲಿ ಬದುಕಿ. ನಗರದ ದೊಡ್ಡ ಶ್ರೀಮಂತ, ಅವನಿಗೆ ಎಷ್ಟು ಆಸ್ತಿ ಇದೆ ಎಂಬುದರ ಲೆಕ್ಕವೇ ಇಲ್ಲ. ಅದಕ್ಕಾಗಿ ತಮ್ಮ ಸಂಸ್ಥೆಯ ಹಿರಿಯ ಲೆಕ್ಕಪತ್ರ ನೋಡುವ ಅಧಿಕಾರಿಯನ್ನು ಕರೆದು ಎಲ್ಲಾ ಲೆಕ್ಕ ಹಾಕಿ ನನಗೆ ಎಷ್ಟು ಆಸ್ತಿ ಇದೆ, ಸ್ಥಿರ ಆಸ್ತಿ ಎಷ್ಟು, ಚರ ಆಸ್ತಿ ಎಷ್ಟು, ನನಗೆ ಎಷ್ಟು ಬರಬೇಕಾಗಿದೆ, ಒಂದು ವೇಳೆ ನಾನು ಕೊಡುವುದಿದ್ದರೆ ಎಷ್ಟು ಕೊಡಬೇಕಾಗುವುದು, ಎಷ್ಟು ಕಟಬಾಕಿ ಇದೆ, ಇದು ಬರುವುದೇ ಇಲ್ಲವೇ ಎಂದು ಪರಿಗಣಿಸಬಹುದಾದ ಸಂಪತ್ತು ಎಷ್ಟು, ಎಲ್ಲಾ ವಿವರಗಳನ್ನು ತಿಳಿಸಲು ಕೇಳಿದಾಗ ಲೆಕ್ಕಪತ್ರ ವಿಶೇಷ ತಜ್ಞರಾದ ಅಧಿಕಾರಿ ಸರಿ, ಒಂದು ತಿಂಗಳಲ್ಲಿ ವರದಿ ನೀಡುವುದಾಗಿ ಹೇಳಿದ. ಶ್ರೀಮಂತನಿಗೆ ಒಂದು ತಿಂಗಳು ಕಳೆಯುವುದು ಬಹಳ ಕಷ್ಟವಾಯಿತು. ಅದೇ ಚಿಂತೆಯಲ್ಲಿ ಊಟ ರುಚಿಸಲಿಲ್ಲ, ನಿದ್ದೆ ಬರುತ್ತಿಲ್ಲ. ಕೊನೆಗೆ ತಿಂಗಳ ಅವಧಿ ಮುಗಿಯಿತು. ಲೆಕ್ಕಪತ್ರದ ಎಲ್ಲ ವಿವರ ನೀಡಿದ ತಜ್ಞ, ಸ್ವಾಮಿ, ನೀವು ಏಳು ತಲೆಮಾರು ಏನೂ ಮಾಡದೆ ಕುಳಿತು ತಿಂದರೂ ಸಾಲುವಷ್ಟು ಸಂಪತ್ತು ನಿಮ್ಮದು ಎಂದು ಟಿಪ್ಪಣಿ ಮಾಡಿದ. ಈಗ ಶ್ರೀಮಂತನಿಗೆ ಹೊಸ ಚಿಂತೆ ಆರಂಭವಾಯಿತು. ಎಲ್ಲಾ ನೆಮ್ಮದಿ ನಾಶವಾಯಿತು, ಸುಖ ಶಾಂತಿ ಮಾಯವಾಯಿತು. ಈಗ ಪೂರ್ಣ ರೀತಿ ಹಾಸಿಗೆ ಹಿಡಿದ. ಏಳನೇ ತಲೆಮಾರಿನವರು ತಿನ್ನುವಷ್ಟು ಇದೆ, ಆದರೆ ಎಂಟನೇ ಒಂಬತ್ತನೇ ತಲೆಮಾರಿನವರು ಏನು ಮಾಡಬೇಕೆಂಬ ಚಿಂತೆಯಲ್ಲಿ ಮುಳುಗಿಬಿಟ್ಟ. ಶ್ರೀಮಂತನ ಸ್ಥಿತಿ ನೋಡಿ ಅವನ ಆಪ್ತಮಿತ್ರನೊಬ್ಬ ಗುಡ್ಡದ ಮೇಲಿರುವ ಸಂತರನ್ನು ಭೇಟಿಯಾಗುವುದು ಸೂಕ್ತ ಎಂದ. ಶ್ರೀಮಂತ ತಡ ಮಾಡಲಿಲ್ಲ, ತನಗೆ ಕಾಡುತ್ತಿರುವ ಸಮಸ್ಯೆಯನ್ನು ಸತ್ಪುರುಷರಿಗೆ ನಿವೇದಿಸಿದ. ಸಂತರು, ನೀನು ನಾಳೆ ಕೊಳಚೆ ಪ್ರದೇಶದಲ್ಲಿ ಅರ್ಧ ಕೆಜಿಯಂತೆ ಹಿಟ್ಟು ಹಂಚು ಎಂದ. ಶ್ರೀಮಂತ ಸಂತಸದಿಂದ ಮರಳಿದ. ನಾಳೆ ಸಂಜೆ ಹೊತ್ತಿಗೆ ಹಿಟ್ಟಿನ ಚೀಲ ತೆಗೆದುಕೊಂಡು ಸೇವಕರೊಂದಿಗೆ ಕೊಳಚೆ ಪ್ರದೇಶದ ಬಡವರು ಇದ್ದಲ್ಲಿ ಹೋದ. ಮೊದಲು ಮನೆಯಲ್ಲಿ ಮುದುಕಿ ಇದ್ದಳು, ಅವಳಿಗೆ ಹಿಟ್ಟು ತೆಗೆದುಕೊಳ್ಳಲು ಹೇಳಿದಾಗ ಅವಳು ನಿರಾಕರಿಸಿದಳು. ನಮ್ಮ ಊಟ ಆಗಿದೆ ಎಂದಳು. ಆಗಲಿ, ನಾಳೆ ಇರಲಿ ಎಂದು ಶ್ರೀಮಂತ ಒತ್ತಾಯ ಮಾಡಿದಾಗ, ಇಂದಿನ ವ್ಯವಸ್ಥೆ ಮಾಡಿದವ ನಾಳೆಯೂ ವ್ಯವಸ್ಥೆ ಮಾಡುತ್ತಾನೆ, ನಾನು ನಾಳೆಗಾಗಿ ಸಂಗ್ರಹಿಸುವುದಿಲ್ಲ ಎಂದಳು. ಶ್ರೀಮಂತನಿಗೆ ಜ್ಞಾನೋದಯವಾಯಿತು. ಇಲ್ಲದ ತೊಂದರೆ ಸೃಷ್ಟಿಸಿ ಸೊರಗುವುದರ ಬದಲು ವರ್ತಮಾನದಲ್ಲಿ ಬದುಕಬೇಕೆಂದು ಅರಿತ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಅಡುಗೆ ಮನೆಯಲ್ಲಿ ಆರೋಗ್ಯ ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರು.

ಮಾಲಿಕೆಯಲ್ಲಿ ವಾಯುವಿಡಂಗ ಎಂಬ ಅಪದ್ರಕ್ಷಕ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಾಣಂತಿ ಹಾಗೂ ಮಗುವನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದ ನಂತರ ಮನೆಯ ಜನರಿಗೆ ಕೆಲಸವೋ ಕೆಲಸ. ಮನೆಯ ಗಂಡು ಮಕ್ಕಳು ಬೇವಿನ ಗಿಡ ಹತ್ತಿ ಅದರ ಟೊಂಗೆ ಮುರಿದು ಎಲೆಯನ್ನು ಹರಿದು ತಂದರೆ ಅಮ್ಮಂದಿರು ಅದರ ಎಲೆಗಳನ್ನು ಹರಿದು ಅದಕ್ಕೆ ವಾಯುವಿಡಂಗ, ಬಜೆ, ನೆನೆಸಿದ ಅರಿಶಿಣ ಕೊಂಬುಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿ ನುಣ್ಣಗಿನ ಪೇಸ್ಟ್ ನಂತಹ ಮಿಶ್ರಣವನ್ನು ತಯಾರಿಸುತ್ತಾರೆ. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಬಾಣಂತಿಗೆ ಬಿಸಿನೀರನ್ನು ಹಾಕುವ ಮುನ್ನ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಕಾಯಿಸಿದ ಕೊಬ್ಬರಿ ಎಣ್ಣೆಯನ್ನು ಶರೀರಕ್ಕೆ ಲೇಪಿಸಿಕೊಳ್ಳಲು ನೀಡಿ ನಂತರ ಈ ಮಿಶ್ರಣವನ್ನು ಒಂದು ದೊಡ್ಡ ಬಟ್ಟಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕಲಸಿ ಬಾಣಂತಿಗೆ ಇಡೀ ದೇಹಕ್ಕೆ ಲೇಪಿಸಿಕೊಳ್ಳಲು ನೀಡುತ್ತಾರೆ. ಇಡೀ ಮೈಯನ್ನು ಮೆಲುವಾಗಿ ನೀವಿ ಸುಡು ಸುಡುವ 7-8 ಬಕೆಟ್ ನೀರನ್ನು ಆಕೆಗೆ ಎರೆದು ಸ್ನಾನ ಮಾಡಿಸುತ್ತಾರೆ. ಹೀಗೆ ಕನಿಷ್ಠ 1 ತಿಂಗಳವರೆಗೆ ಆಕೆಗೆ ಬಾಣಂತನದ ಸ್ನಾನ ಕಡ್ಡಾಯವಾಗಿ ಇರುತ್ತದೆ. ಹೆರಿಗೆ ಸಮಯದ ಎಲ್ಲಾ ದೈಹಿಕ ತೊಂದರೆಗಳನ್ನು ನೈಸರ್ಗಿಕವಾಗಿ ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಯಾವುದೇ ರೀತಿಯ ಸೋಂಕುಗಳು ಬಾಣಂತಿಗೆ ತಾಗದಿರಲಿ ಎಂದು ಲೇಪಿಸುವ ಈ ಮಿಶ್ರಣವು ಆಕೆಯ ತನುವಿನಲ್ಲಿ ನವ ಚೈತನ್ಯವನ್ನು ತುಂಬುವುದು. ಬೇವಿನ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು, ವಾಯುವಿಡಂಗ ಕ್ರಿಮಿನಾಶಕ ಗುಣವನ್ನು, ಬಜೆ ಹಾಗೂ ಅರಿಶಿಣ ಊತ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲೂ ವಾಯುವಿಡಂಗ ಎಂಬ ಹೆಸರನ್ನು ಮೊಟ್ಟ ಮೊದಲ ಬಾರಿ ನಾನು ಕೇಳಿದ್ದು ನನ್ನ ದೊಡ್ಡಮ್ಮ ಈ ಕುರಿತು ಸಾಕಷ್ಟು ವಿಷಯಗಳನ್ನು ಹೇಳಿದರು. ವಾಯುವಿಡಂಗದ ಬೀಜಗಳು ಕರಿಮೆಣಸಿನ ಕಾಳಿನಂತೆ ಇದ್ದು ಅದರ ಮೇಲ್ಮೈ ಮಾತ್ರ ತುಸು ನುಣ್ಣಗೆ ಇರುತ್ತದೆ. ಬಾಣಂತಿಯರಿಗೆ ಬೇವು ಅರಿಶಿಣದ ಜೊತೆಗೆ ಕಲಸಿ ದೇಹಕ್ಕೆ ಲೇಪಿಸಿಕೊಳ್ಳಲು ಇದನ್ನು ನೀಡುವ ಕಾರಣ ಇದರಲ್ಲಿರುವ ಕ್ರಿಮಿನಾಶಕ ಗುಣ. ಎಷ್ಟೋ ಬಾರಿ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಕೂಡ ಜಂತುಹುಳು ಬಾಧೆ ಕಂಡು ಬಂದಾಗ ವಾಯುವಿಡಂಗದ ಬೀಜಗಳನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ನೆಕ್ಕಿಸುವ ಮೂಲಕ ಹುಳುಬಾಧೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಚರ್ಮದಲ್ಲಿ ಉಂಟಾಗುವ ನವೆ, ತಿಂಡಿ, ಕಿರಿಕಿರಿಗಳನ್ನು ತಪ್ಪಿಸಲು ಕೂಡ ವಾಯುವಿಡಂಗದ ಬೀಜಗಳನ್ನು ಚೆನ್ನಾಗಿ ಅರೆದು ನುಣ್ಣಗಿನ ಪೇಸ್ಟ್ ಮಾಡಿ ಲೇಪಿಸುತ್ತಾರೆ. ಸಾಮಾನ್ಯವಾಗಿ ಕರುಳಿನಲ್ಲಿ ತೊಂದರೆ ಕೊಡುವ ಹುಳುಗಳ ಬಾಧೆಯನ್ನು ನಿವಾರಿಸಲು ಬಳಸುವ ಬಹುತೇಕ ಇತರ ಔಷಧಿಗಳ ಜೊತೆಯಾಗಿ ಬೇದಿಯ ಔಷಧವನ್ನು ಕೂಡ ನೀಡುತ್ತಾರೆ. ಈ ಬೇದಿಯ ಔಷಧವನ್ನು ನೀಡಲು ಕಾರಣ ಹೊಟ್ಟೆಯಲ್ಲಿ ಸತ್ತ ಹುಳುಗಳು ಕರುಳಿನಲ್ಲಿ ಉಳಿದುಕೊಳ್ಳಬಾರದು ಎಂದು, ಬೇದಿಯಾಗುವ ಮೂಲಕ ಮಲದಿಂದ ಹೊರಗೆ ಹೋಗಲಿ ಎಂಬ ಕಾರಣಕ್ಕಾಗಿ. ಆದರೆ ವಾಯುವಿಡಂಗಕ್ಕೆ ಮಾತ್ರ ಯಾವುದೇ ರೀತಿಯ ಬೇದಿಯ ಔಷಧವನ್ನು ಕೊಡುವುದಿಲ್ಲ. ಕಾರಣ ವಾಯುವಿಡಂಗದಲ್ಲಿ ನೈಸರ್ಗಿಕವಾಗಿ ಹುಳುಗಳನ್ನು ಕೊಲ್ಲುವ ಶಕ್ತಿಯ ಜೊತೆಗೆ ಅದನ್ನು ದೇಹದಿಂದ ಹೊರಗೆ ಹಾಕುವ ವಿರೇಚಕ ಗುಣವಿದೆ. ವಾಯುವಿಡಂಗ ತುಸು ಪೊದೆಯ ರೂಪದಲ್ಲಿ ಇದ್ದು ಮಲೆನಾಡ ಭಾಗದಲ್ಲಿ ಅಲ್ಲಲ್ಲಿ ಬೆಳೆಯುತ್ತದೆ. ಇವುಗಳನ್ನು ಸಂಸ್ಕೃತದಲ್ಲಿ ವಿಡಂಗ ಹಾಗೂ ಇಂಗ್ಲಿಷಿನಲ್ಲಿ ಫಾಲ್ಸ್ ಬ್ಲಾಕ್ ಪೆಪ್ಪರ್ ಎಂದು ಕರೆಯುತ್ತಾರೆ. ಈ ಗಿಡದ ಎಲೆಗಳನ್ನು ಹರಿದು ತಂದು ಚೆನ್ನಾಗಿ ಹುರಿದು ಈ ಮಿಶ್ರಣವನ್ನು ಚಟ್ನಿ ಇಲ್ಲವೇ ತಂಬುಳಿಗಳಲ್ಲಿ ಬಳಸುತ್ತಾರೆ. ತನ್ಮೂಲಕ ವಾತಬಾಧೆಯನ್ನು ನಿವಾರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ವಾಯುವಿಡಂಗದ ಎಲೆ, ಒಣಬೀಜಗಳು ಹಾಗೂ ಬೇರುಗಳನ್ನು ಔಷಧಿಯ ರೂಪದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಆಯುರ್ವೇದ ಔಷಧಿಗಳಲ್ಲಿ ಚೂರ್ಣ ಇಲ್ಲವೇ ಕಷಾಯದ ರೂಪದಲ್ಲಿ ಸೇವಿಸಲಾಗುತ್ತದೆ. ವಾಯುವಿಡಂಗವು ಎಂಬೇಲಿಯಾ ರೈಬ್ಸ್ ಎಂಬ ಪೊದೆ ಸಸ್ಯವಾಗಿದ್ದು ಇದು ಆಯುರ್ವೇದ ಶಾಸ್ತ್ರದಲ್ಲಿ ವಾಯುವಿಡಂಗವನ್ನು ವರ್ಣಿಸಲಾಗಿದೆ. ಇದರ ಬೀಜಗಳು ಅತ್ಯಂತ ಕಟು, ಕಹಿ ಮತ್ತು ತೀಕ್ಷ್ಣ ಗುಣವನ್ನು ಹೊಂದಿವೆ. ವಾಯುವಿಳಂಗ ಅಥವಾ ವಿಳಂಗ ಎಂದು ಕೂಡ ಇದನ್ನು ಕರೆಯುತ್ತಾರೆ. ವಾಯು ಎಂದರೆ ದೇಹದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಟ್ಟೆಯಲ್ಲಿ ಇರುವ ಅನಿಲ ಅಥವಾ ಗಾಳಿ. ವಿಳಂಗ ಎಂದರೆ ಕ್ರಿಮಿಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿರುವ ವಸ್ತು. ಒಟ್ಟಿನಲ್ಲಿ ವಾಯುವಿಡಂಗ ಎಂದರೆ ದೇಹದಲ್ಲಿ ಉಂಟಾಗುವ ವಾತವನ್ನು ಹಾಗೂ ಕ್ರಿಮಿಗಳನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿರುವುದು ಎಂದರ್ಥ. ವಾಯುವಿಡಂಗ ಅತ್ಯಂತ ಉತ್ತಮ ಮಲಬದ್ಧತೆ ನಿವಾರಕ ಔಷಧ. ಚರ್ಮದ ಕಾಯಿಲೆಗೆ, ಉರಿಯೂತಕ್ಕೆ ವಾಯುವಿಡಂಗ ಅತ್ಯುತ್ತಮ ಔಷಧಿ. ವಾಯುವಿಡಂಗದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಪಾಚಕ ಶಕ್ತಿ ಇದೆ. ಜೀರ್ಣಾಂಗದ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಮೂಲಕ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯಕವಾಗಿ ವಾಯುವಿಡಂಗವು ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದ ತಜ್ಞರು ಮಧುಮೇಹ ನಿವಾರಣೆಗೆ ವಾಯುವಿಡಂಗವನ್ನು ಸೇವಿಸಲು ಸೂಚಿಸುತ್ತಾರೆ. ಕರುಳಿನ ಸೋಂಕು ಹಾಗೂ ಜಂತುಹುಳುಗಳ ಬಾಧೆಯಿಂದ ಉಂಟಾಗುವ ಉದರಬೇನೆಯನ್ನು ನಿವಾರಿಸಿಕೊಳ್ಳಲು ವಾಯುವಿಡಂಗವನ್ನು ನಿಗದಿತ ಪ್ರಮಾಣದಲ್ಲಿ ಸೇವಿಸಬಹುದು. ನಿದ್ರಾಹೀನತೆಯನ್ನು ನಿವಾರಿಸುವಲ್ಲಿ ಕೂಡ ವಾಯುವಿಡಂಗ ಉತ್ತಮ ಔಷಧಿ.
ತಲೆನೋವಿಗೆ ಅತ್ಯುತ್ತಮ ಪರಿಹಾರವಾಗಿ ವಾಯುವಿಡಂಗವನ್ನು ಬಳಸಬಹುದು. ತಲೆಯ ಮೂಲಕ ತ್ರಿದೋಷವನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಕಾರಣ ಆಯುರ್ವೇದದ ವೈದ್ಯರು ನಸ್ಯ ಚಿಕಿತ್ಸೆಯಲ್ಲಿ ಅನುತೈಲ ಹಾಗೂ ಷದ್ಬಿಂದು ತೈಲಗಳಲ್ಲಿ ಇದನ್ನು ಬಳಸುತ್ತಾರೆ. ವಾಯುವಿಡಂಗವನ್ನು ನೆನೆಸಿದ ನೀರನ್ನು ಬಹಳ ಹೊತ್ತಿನವರೆಗೆ ಬಾಯಿಯಲ್ಲಿ ಹಾಕಿಕೊಂಡು ಮುಕ್ಕಳಿಸುತ್ತಾ ಇದ್ದರೆ ಹಲ್ಲುಗಳಲ್ಲಿರುವ ಕೀಟಬಾಧೆಯನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಹಿಪ್ಪಲಿಯ ಜೊತೆಗೆ ವಾಯುವಿಡಂಗವನ್ನು ಸಮ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ಗರ್ಭ ನಿರೋಧಕವಾಗಿ ಬಳಸಬಹುದು. ಉದರ ಸಂಬಂಧಿ ಬೇನೆಗಳಾದ ಹೊಟ್ಟೆ ಉಬ್ಬರ, ಗ್ಯಾಸ್, ಅಜೀರ್ಣ, ವಾಂತಿ ಬಂದಂತಾಗುವುದು ಹಾಗೂ ಕರುಳು ಬೇನೆಗಳಿಗೆ ಕೂಡ ವಾಯುವಿಡಂಗ ಅತ್ಯುತ್ತಮ ಔಷಧಿ. ಇನ್ನು ಸೇವನೆಯ ಕುರಿತು ಹೇಳುವುದಾದರೆ, ಪ್ರತಿದಿನ 3-5 ಗ್ರಾಮಿನಷ್ಟು ವಾಯುವಿಡಂಗದ ಪುಡಿಯನ್ನು 2-3 ಬಾರಿ ಸಮನಾಗಿ ವಿಂಗಡಿಸಿ ಸೇವಿಸಬಹುದು. ಜಂತುಹುಳು ನಿವಾರಣೆಗೆ 5-10 ಗ್ರಾಂನಷ್ಟು ಪುಡಿಯನ್ನು ಒಂದೇ ಬಾರಿಗೆ ಸೇವಿಸಬಹುದು. ಸಾಮಾನ್ಯವಾಗಿ ಹಾಲುಡಿಸುವ ತಾಯಂದಿರು ಹಾಗೂ ಮಹಿಳೆಯರು ವಾಯುವಿಡಂಗವನ್ನು ಸೇವಿಸಬಾರದು. ಆದರೆ ಗರ್ಭಿಣಿ ಮಹಿಳೆಯರು ವೈದ್ಯರ ಸಲಹೆ ಪಡೆದು ಇದನ್ನು ಸೇವಿಸಬೇಕಾಗುತ್ತದೆ. ಮತ್ತೆ ಹೇಳಬೇಕಾಗಿಲ್ಲ ತಾನೇ, ಅತಿಯಾದರೆ ಅಮೃತವೂ ವಿಷ ಎಂದು. ಆರೋಗ್ಯಕ್ಕೆ ಪೂರಕವಾಗುವಂತೆ ವೈದ್ಯರ ಸಲಹೆಯನ್ನು ಪಡೆದು ವಾಯುವಿಡಂಗವನ್ನು ಸೇವಿಸಿ. ಆರೋಗ್ಯಕ್ಕೆ ಔಷಧಿ ಇರಬೇಕೇ ಹೊರತು ಔಷಧಿಗಾಗಿ ಆರೋಗ್ಯವಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ವಾಯುವಿಡಂಗವನ್ನು ಬಳಸಬೇಕು.

ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ

0: 6058788 ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ.

0: ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ

0: ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

0: ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋ

ಇದು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದು ಮಂಗಳವಾರ, ದಿನಾಂಕ 11 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448658788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658778. ಮತ್ತೊಂದು ಸಂಖ್ಯೆ 9448658778.

0: 4 8 1 5 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

ಈಗ ಕೇಳೋಣ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವರಿ ಭಾರತಿ ಕರಿರಾಯಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ರಾಧಾ ಹಡಪದ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಐವಿ ಬೆನಕೊಪ್ಪ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸಂಗಮೇಶ್ ಹಾದಿಮನಿ ಅವರು. ಗಾನಸಿಂಚನ ಕಾರ್ಯಕ್ರಮದಲ್ಲಿ ಮರಿಯಪ್ಪ ಹುಬ್ಬಳ್ಳಿ ಅವರ ಹಾಡನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಶಿವರಾಜ ಸಣ್ಣಬಿದ್ರಿ ಅವರು. ರೈತ ಬಂಧು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳುವಿರಿ. ಸೋಬಾನ ಪದ ಹಾಡಲಿದ್ದಾರೆ ರೇಣವಾ ಚಕ್ಕಲಿ ಹಾಗೂ ಸಂಕಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ವರ್ತಮಾನದಲ್ಲಿ ಬದುಕಿ ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

ನೋಡ್ರಿ ವಿಚಾರ ಮಾಡ್ರಿ ಅವ್ರು ಅಂತಾರ ಸ್ವರ್ಗ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಬ್ಬರು ಸುಳ್ಳು ಹೇಳೋರಿರಲಿಲ್ಲ ನೋಡ್ರಿ ಸ್ವರ್ಗದಾಗ. ಸ್ವರ್ಗ ಅಂತ ಯಾವಾಗ ಅಂತಾರೆ, ಏನ್ರಿ ನಮ್ಮ ಮನೆ ಸ್ವರ್ಗ ಆದಂಗೆ ಆಕೈತೆ ಅಂದ್ರೆ ಆ ಮನೆ ಜಗಳ ಇರಬಾರ್ದು, ಆ ಮನೆಯೊಳಗೆ ತಾಪ ಇರಬಾರ್ದು, ಆ ಮನೆಯೊಳಗೆ ಕಳ್ಳತನ ಇರಬಾರ್ದು, ಆ ಮನೆಯೊಳಗೆ ಸುಳ್ಳುತನ ಇರಬಾರ್ದು. ಯಾವಾಗ ಸ್ವರ್ಗ ಆಗ್ತದ ಅಂತಂದ್ರೆ ಸ್ವರ್ಗ ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ ಅವರು ಭೀಮಕವಿಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಿತ ಹೆಂಗಿದ್ವು ಅಂತಂದ್ರೆ ನಿಮಗೆ ಗೊತ್ತಿರಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಒಟ್ಟಾಗಿ ಬದುಕ್ತಿದ್ವು ಅಂತ. ಅಲ್ಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಸ್ವರ್ಗದೊಳಗೆ ಒಟ್ಟಾಗಿ ಬದುಕ್ತಿದ್ದು. ಪರಸ್ಪರ ವಿರೋಧ ಪ್ರಾಣಿಗಳು ಹಾವು ಮುಂಗ್ಸಿ, ಹಾವು ಇಲಿ, ಬೆಕ್ಕು ಇಲಿ, ಹಾವು ಮುಂಗ್ಸಿ, ಇದ್ರ ಜೊತೆಗೆ ಹುಲಿ ಮತ್ತು ಆಕಳ, ಇವೆಲ್ಲ ಏನು ಪರಸ್ಪರ ವಿರೋಧ ಪ್ರಾಣಿಗಳು, ಒಂದಕ್ಕೊಂದು ನೋಡಿದ್ರೆ ಆಗೋದಿಲ್ಲಲ್ಲ, ಅವು ಸಹಿತ ಒಂದ ಆ ಶಿವನ ಸನ್ನಿಧಾನದೊಳಗೆ ಶಿವನ ಸಾನ್ನಿಧ್ಯ ಕರ್ತೃತ್ವ ಇತ್ತಲ್ಲ ಅದರೊಳಗೆ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಚಂದಾಗ ಅವನ ಕಾಲ ಅಡಿಯೊಳಗೆ ಬದುಕ್ತಿದ್ರಂತ. ಆ ಸ್ವರ್ಗದ ಕಲ್ಪನೆಯನ್ನು ಹೇಳಿ ನಿಮಗೊಂದು ಮಾತು ಹೇಳೋದೇನು ಅಂತಂದರೆ ಈ ಸಂಕ ಅನ್ನುವಂಥ ಈ ಊರೊಳಗೆ ಶಿವಲಿಂಗೇಶ್ವರ ಮಠ ಅನ್ನುವಂಥದ್ದೇನೈತಲ್ಲ ಇದೊಂದು ಸನ್ನಿಧಾನದ ಕರ್ತೃತ್ವ ಇದ್ದಂಗೆ ಆ ಸ್ವರ್ಗದೊಳಗಿರ್ತಕ್ಕಂಥ ಎಲ್ಲ ಪರಸ್ಪರ ವಿರೋಧ ಪ್ರಾಣಿಗಳು ಒಂದೇ ಜಗದಾಗ ಅಗದಿ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಬದುಕಿದ್ದಕ್ಕೆ ಅದು ಸ್ವರ್ಗ ಆಗುವುದಾದರೆ ಇಲ್ಲಿರ್ತಕ್ಕಂಥ ಅನೇಕ ಜಾತಿಯ ವರ್ಗದ ಎಲ್ಲ ಜನಗಳು ತಮ್ಮ ಎಲ್ಲ ದ್ವೇಷ ಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ ಕೂಡಿಕೊಂಡು ಶಿವಲಿಂಗೇಶ್ವರ ಅಜ್ಜರ ಮಠದ ಪೂಜ್ಯರ ಗುರುಗಳ ಪಟ್ಟಾಧಿಕಾರ ಮಾಡೋದಕ್ಕೆ ಏನು ಎಲ್ಲರೂ ಒಟ್ಟಾಗಿ ಕುಡಿರಲ್ಲ ಸಂಕನೂ ಕೂಡ ಸ್ವರ್ಗನೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಟುಕೊಳ್ಬೇಕಾಗ್ತದೆ. ಮತ್ತು ಪರಸ್ಪರ ವಿರೋಧವನ್ನು ಬಿಟ್ಟು ಅವು ಬದುಕ್ತಾ ಬಂದ್ರೆ ಅದು ಸ್ವರ್ಗ ಅನ್ನೋದಾದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ಎಲ್ಲ ವಿರೋಧ ಭಾವವನ್ನು ಮರೆತು ಹಾಕಿ ಇವರು ನಮ್ಮ ಮಗ ಇದ್ದಂಗೆ ಮನಿ ಮಗನ ಮದುವೆ ಬಂತಂದ್ರೆ ಮದುವೆ ಮಾಡ್ತೀವಲ್ಲ ಹಂಗೆ ನಾವು ಸಹಿತ ಇದು ಸಮಾಜದ ಮಗ ನಮಗಾಗಿ ಇಷ್ಟೆಲ್ಲ ಕಲಿತಿರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಒಂದು ದೊಡ್ಡ ನೌಕರಿಗೆ ಹೋದ್ರೆ ಲಕ್ಷಗಟ್ಟಲೆ ಪಗಾರ ಐತೆ ಅಮ್ಮ ತಿಳ್ಕೊರಿ ಅವ್ವ ಲಕ್ಷಗಟ್ಟಲೆ ಪಗಾರ ಐತೆ ಅಯ್ಯವ್ವ ಇಷ್ಟೆಲ್ಲ ಇದ್ದರು ನಿಮ್ಮ ಮನೆಯಾಗೆ ನಾವು ಸ್ವಾಮಿ ಮಾಡ್ತೀನಿ ಅಂದ್ರೆ ಯಾರು ಕೊಡ್ತೀರಿ ನಿಮ್ಮ ಮನೆಯಾಗ ಮಕ್ಕಳನ್ನ ಕಳಿಸಿರ್ಬೇಕಾಗಿತ್ತು ನಮ್ಮ ಅಭಿನವ ಸಿದ್ದಾರಪ್ಪನ ಮನೆ ಯಾರು ನಮ್ಗೆ ಒಂದು ಮಠಕ್ಕೆ ತುರ್ತು ಸ್ವಾಮಿಗೆ ಬೇಕಾಗೈತ್ರಿ ಮತ್ತು ಅಂಥದ್ದು ಯಾರು ಕೊಟ್ಟರೆ ನಾವು ಮಾಡ್ತೀವಿ ಒಂದು ಮಠಕ್ಕೆ ಅಂತ ಹೇಳ್ಯಾರ ನಿಮ್ಮ ಊರಾಗ ಯಾರು ಇದ್ರೆ ಕೊಡ್ತೀರಿ ಅಣ್ಣ ಅಯ್ಯವ ಹೆಸರು ಬರೆಸ್ತೀರ ನಾಳೆ ಹೂನ ನೋಡ್ರಿ ಆನ ನೋಡ್ರಲ್ಲ ಅಯ್ಯವ ಏ ಹೋಗಯ್ಯಪ್ಪ ನಿನ್ನ ಒಳಗೆ ಕರ್ಕೊಂಬಂದಾರಂತೀರ ನೀವು ಇಲ್ಲ ಯಾರು ಕೊಡೋಕೆ ವಿಚಾರ ಮಾಡಂಗಿಲ್ಲ ನಮ್ಮ ಮನೆಯಾಗ ಇರತಕ್ಕಂಥ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇದ್ರು ಸಹಿತ ಇಟ್ಟು ಜಗದಾಗ ಇದ್ದಿದ್ದು ಸಿಗಲಿಲ್ಲ ಅಂದರೆ ಮನುಷ್ಯ ನೋವು ಮಾಡ್ಕೊತಾರೆ ಎಷ್ಟೋ ಮಂದಿ ಏನು ಇಲ್ಲೇ ಇಟ್ಟಿದ್ನಿ ಎಲ್ಲಿ ಹೋಯ್ತು ಅಂತ ಇದ್ದು ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ ಅಂದರೆ ಇದ್ದೇ ಇಟ್ಟಿದ್ದೆ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಮನೆಯಾಗಿರ್ತಕ್ಕಂಥ ಮಗ ಹಾಸ್ಟೆಲ್ಲಾಗಿರ್ತಾನೆ ಹಾಸ್ಟೆಲ್ಲಾಗಿದ್ದಂದ್ರೆ ವಾರಕ್ಕೊಂದು ಪೂರ್ಣಿಸ್ತೀರಿ ಅಲ್ಲಿ ಕೊಟ್ಟರೆ ಸ್ಪೆಷಲ್ ಕಾಲ್ ಅಂತ ಕೊಡ್ತಾರೆ ಸರ್ಪ್ರೈಸ್ ಕಾಲ್ ಅಂತ ಮಾಡ್ತಾರೆ ಅವ್ರ ಕೂಡ ಮಾತಾಡಿಸ್ತೀರಿ ಹೋಗಿ ಉಂಡಿ ಚಕ್ಲಿ ಚೂಡ ಕೊಟ್ಟು ಬರ್ತೀರಿ ಇಲ್ಲಿ ಕಳಿಸ್ತೀರಿ ಬಿಡ್ರಿ ಅವ್ರು ನಾನು ನೋಡಕತ್ತೀನಿ ಹಂಗೆ ರಾತ್ರಿ ಊಟ ಕಳಿಸ್ತಾರೆ ಮುಂಜಾನೆ ಅಡುಗೆ ಕಳಿಸ್ತಾರೆ ಇವತ್ತು ಒಬ್ಬ ಮುತ್ಯ ಬಂದಾನ ಮಧ್ಯಾಹ್ನ ಬರ್ಕೊಂತ ಕುಂತೀನಿ ಅವ್ನ ಮನೆ ಬಜ್ಜಿ ಮಾಡಿಸ್ಕೊಂಬಂದಾನ ತಿನ್ನಾಕಬೇಕ್ರಿ ಅಜ್ಜರ ಅಂತ ಕುಂತಾನೆ ನನ್ನ ಮುಂದೆ ಬಂದು ನಾ ಅಂದೆ ಆಮೇಲೆ ಹಂಗಿಲ್ರಿ ತಿಂದಬಿಡ್ಬೇಕು ನೀವು ಅಂತ ಅಂದ್ರೆ ಭಕ್ತಿ ಸಂಕದಾಗ ನಾನು ನೋಡಿದ್ದೆ ಬೇರೆ ಕಡೆ ತೊಗೊಂಬಂದು ಕೊಟ್ಟು ಶಿವಾದ ಮರಿ ಕೈಯಾಗ ಕೊಟ್ಟು ಹೋಗುವಂಥ ಭಕ್ತರು ನೋಡಿದ್ದೀವಿ ನಾವು ಕಟ್ಕೊಂಡು ಬಂದಿದ್ದು ಮುಂದೆ ಕುತ್ಕೊಂಡು ತಿನ್ನಿಸೇ ಹೋಗುವಂಥ ಭಕ್ತರು ಅದು ಸಂಕದಾಗನೇ ಅದಾರ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ವಿಚಾರ ಮಾಡಿಕೊಡ್ರಿ ನಿಮ್ಮ ಮನೆಯಾಗಿದ್ದ ಮಗ ವಾರಕ್ಕೊಮ್ಮೆ ನಿಮಗೆ ಫೋನ್ ಹಚ್ತೀರಿ ತಿಂಗಳಿಗೊಮ್ಮೆ ಅವ್ನ ಕೂಡ ಮಾತಾಡ್ತೀರಿ ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡಾದರೂ ಬರ್ತೀರಿ. ಆದರೆ ಇಲ್ಲೇನು ಮಹೇಶ್ವರ ದೇವ್ರು ಅನ್ನುವಂಥ ಒಬ್ಬ ಮಗ ನಿಮ್ಮ ಒಡೆಯದಾಗ ಬಂದು ಬಿದ್ದೈತಲ್ಲವ್ವ ಇದು ಏನು ಹೊಳ್ಳಿ ಹೋಗ್ತದೇನು ಮನೆಗೆ ಇಲ್ಲೇನು ಹೊಳ್ಳಿ ಹೋಗ್ತದೇನು ತಂದಿ ಬಿಟ್ಟು ಬಂದದ ತಾಯಿ ಬಿಟ್ಟು ಬಂದದ ಇಷ್ಟೆಲ್ಲ ಬಿಟ್ಟು ಬಂದು ಇಲ್ಲಿರ್ತಕ್ಕಂಥ ಸಂಕ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನಗಳೇ ನನ್ನ ತಂದೆ ತಾಯಿಗಳನ್ನು ತಿಳ್ಕೊಂಡು ಭಾಳ ಅಪ್ಪಿಕೊಂಡು ಈ ಮಠದ ಪಟ್ಟಾಧಿಕಾರತ್ವವನ್ನು ಸ್ವೀಕಾರ ಮಾಡಕತ್ತಾರಲ್ಲ ಇದು ಊರ್ ಮಗ ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಟುಕೊಂಡು ಇಷ್ಟು ಕಾರ್ಯಕ್ರಮ ಅದ್ಭುತಿಯಾಗಿ ಮಾಡಕತ್ತೀರಿ ನೀವು ಇದು ಎಲ್ಲರಿಗೂ ಬರೋಕ್ಕಾಗೋದಿಲ್ಲ ಎಷ್ಟು ಮಂದಿಗೆ ನೋವಾಕೈತೆ ಅಂತ ಮಾಡ್ರಿ ನೀವು ಭಾಳ ಇದ್ರು ಆಚರಣೆಗಳು ಭಾಳ ಚಲೋ ಅದಾವ ಅದನ್ನು ನಿಮ್ಮ ದಿವಸ ಹೇಳ್ತೀನಿ. ಹಾಗೆ ಸ್ವರ್ಗಲೋಕದ ಕಲ್ಪನೆಯನ್ನು ಹೇಳ್ತಾ ಒಂದು ದಿವಸ ಎಲ್ಲರೂ ಸಭೆಯ ಒಡ್ಡೋಲಗದೊಳಗೆ ಹಿಂಗೆ ಕುಂತಾರೆ ಹಿಂಗೆ ಕುಂತ ಟೈಮ್ದೊಳಗೆ ಈ ಭೂಲೋಕದ ವಾರ್ತೆ ಅಂತಂದರೆ ಇವತ್ತು ಹೆಂಗೆ ಇಂಟರ್ನೆಟ್ ಕೆಲಸ ಮಾಡ್ತೈತಲ್ಲ ಗೂಗಲ್ ಕೆಲಸ ಮಾಡ್ತೈತಲ್ಲ ಅವತ್ತಿನ ಕಾಲಕ್ಕೆ ನೋಡ್ರಿ ಸ್ಯಾಟಲೈಟ್ ಬಿಟ್ರೆ ಮ್ಯಾಗ ಆ ಸ್ಯಾಟಲೈಟ್ ಮುಖಾಂತರವಾಗಿ ನಮ್ಮ ಇಂಟರ್ನೆಟ್ ನಡೀತಾವ ಇಂಟರ್ನೆಟ್ ಮುಖಾಂತರವಾಗಿ ಜಗತ್ತಿನ ಸುದ್ದಿ ಎಲ್ಲ ನಡೀತೈತಿ. ಆದರೆ ಅವತ್ತಿನ ಕಾಲಕ್ಕೆ ಭಗವಂತ ಯಾರು ಅವನು ಇಂಟರ್ನೆಟ್ ಮಾಡ್ಕೊಂಡಿದ್ರು ಯಾರು ಸಾಧನೆ ಮಾಡ್ಕೊಂಡಿದ್ರು ಅಂದರೆ ನಾರದರು ಭೂಲೋಕಕ್ಕೂ ಮತ್ತು ಭಗವಂತನ ಲೋಕಕ್ಕೆ ಕನೆಕ್ಟಿವಿಟಿ ಮಾಡಿಕೊಂಡು ಇಲ್ಲಿ ವಿಚಾರವನ್ನೆಲ್ಲ ಹೇಳೋರು ಪುರಾಣ ಕಥೆಯೊಳಗೆ ಬರೋದು ಪುರಾಣದ ಕಥೆಯಾಗ ಬರೋದು ಇಲ್ಲಿ ವಿಚಾರನವೆಲ್ಲ ಎಲ್ಲ ಹೋಗಿ ಹೇಳೋರು ಯಾರು ಯಾರದಪ್ಪ ನಾರದ ಮಹರ್ಷಿಗಳು. ಹಿಂಗೇನು ಒಡ್ಡೋಲಗದೊಳಗೆ ಭಾಳ ಆನಂದವಾಗಿ ಶಿವತಾಂಡವ ನೃತ್ಯವನ್ನು ನೋಡ್ತಾ ಮೈ ಮರ್ಕೊಂಡು ಎಲ್ಲ ಋಷಿಗಳು ಕುಂತಿದ್ರು ಎಲ್ಲ ಒಂದಿಷ್ಟು ಗುರುಗಳು ಕುಂತಿದ್ರು ಎಲ್ಲ ಪ್ರಾಣಿಗಳು ಒಂದು ಕಡೆ ಮಲ್ಕೊಂಡಿದ್ದವು ಎಲ್ಲ ತಮ್ಮ ಸಂತಾನ ಎಲ್ಲ ಕಣ್ಣು ಮುಂದಿತ್ತು ಪಾರ್ವತಿ ಎಡಕ್ಕೆ ಕುಂತಿದ್ಲು ಆನಂದವಾಗಿ ಕಣ್ಣು ಮುಚ್ಕೊಂಡು ಶಿವ ಕುಂತಾಗಿಯೋ ನಾರಾಯಣ ನಾರಾಯಣ ನಾರಾಯಣ ಅನ್ಕೋತ ಬಂದು
ಬಂದ ಕೂಡಲೇನ ಒಂದು ದೊಡ್ಡ ಹಾರ ತೊಗೊಂಡು ಹೋಗಿ ಶಿವನ ಕೊಳ್ಳಿಗೆ ಹಾಕಿ ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದ. ನಿಂತ್ಕೊಂಡಂಥ ತಾಯಮ್ಮದೊಳಗೆ ಶಿವ ಕೇಳಿದ್ದಂತ, ನಾರದ್ರೆ ಎಲ್ಲ ಬರೋಬ್ಬರು ನಡೆದೈತೇನು ಭೂಲೋಕದೊಳಗೆ? ನೀವು ಕೇಳ್ತಿರಲ್ಲ ಯಾರು ಹೊಸಬ್ರು ಬಂದಾಗ ಹೆಂಗೆ ನಡೆದೈತಪ್ಪ ನಿಮ್ಮ ಊರಾಗ ಅಂತೇಳಿ ಅವಾಗ ಅವ್ರು ಕೇಳಿದರು. ನಾರದ್ರೆ ಹೆಂಗೆ ನಡೆದೈತಿ ಭೂಲೋಕದೊಳಗೆ, ಭೂಲೋಕದೊಳಗೆ ಹೆಂಗೆ ನಡೆದೈತೆ ಅಂದ್ಕೊಡ್ಲಿ. ನಾರಾಯಣ ನಾರಾಯಣ ನಾರಾಯಣ ಮೂರು ಸಲ ಅಂದ. ಯಾಕೆ ಬೋತೈಕಿ ಹೇಳೋದು ನೋಡಿ ಶಿವನಿಗೆ ಅನ್ನಿಸ್ತು ಏನೋ ಕೆಟ್ಟಿರ್ಬೇಕಲ್ಲಿ ಅಂತ. ಕೆಟ್ಟಿದ್ದು ಏನಾರು ಇದ್ರೆ ನಮ್ಮ ಮುಂದೆ ಹೇಳ್ರಿ ಅಂದ ಅವ ಪರಮಾತ್ಮ. ಹೇಳ್ರಿ ಅಂದ್ಕೊಡ್ಲಿ ಚಲೋ ಆತ್ ನೋಡ್ರಿ ಹೇಳಕ್ಕೆ. ಒಂದ ಎರಡು ಪರಮಾತ್ಮ, ಯಾವ ಕಾರಣಕ್ಕಾಗಿ ನೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದಲ್ಲ, ಎಷ್ಟೋ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರೆ ಭಾಳ ಚಲೋ ಇತ್ತು. ಅವು ಭಾಳ ಚಂದ ಬದುಕ್ತಾವು ಕೂಡ, ಪರಸ್ಪರವಾಗಿ ಹಂಚಿಕೊಂಡು ತಿಂತಾವ, ಪರಸ್ಪರವಾಗಿ ಬದುಕ್ತಾವ. ಅಡವಿ ಒಳಗಿರ್ತಕ್ಕಂಥ ಎಲ್ಲ ಮೃಗ ಪಕ್ಷಿ ಪ್ರಾಣಿಗಳು ಕೂಡಿ ಬದುಕ್ತಾವ. ಆದರೆ ಮನುಷ್ಯ ಎಷ್ಟು ಕಲುಷಿತ ಆಗಿಬಿಟ್ಟಾನ, ಎಷ್ಟು ಕೆಟ್ಟ ಬಿಟ್ಟಾನ ಅಂತಂದ್ರೆ, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು, ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರದಂಥ ಮಕ್ಕಳು ಇರುವಂತಹ ತಮ್ಮ ಜೀವನವನ್ನು ಅದಕ್ಕೆ ಇದಕ್ಕೆ ಕಳೆಯುವಂಥವ್ರು. ಏನು ಸೃಷ್ಟಿ ಮಾಡಿ ನನ್ನನ್ನು ಹೊಗಳಬೇಕು, ನನ್ನ ಬಗ್ಗೆ ಸ್ಮರಣೆ ಮಾಡಬೇಕಂತ ನಿನ್ನ ಚಿಂತನೆ ಇತ್ತಲ್ಲ, ನೀ ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಆದರೂ ಸಹಿತ ಅವ್ರು ಬದುಕಾಕತ್ತಾರ. ಇಷ್ಟು ಕೆಟ್ಟ ಹೋಗಿಬಿಟ್ಟದ ಅಂತಂದ್ರೆ, ಒಂದು ಕಡೆ ಕನಕದಾಸರು ಒಂದು ಚಲೋ ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ನಡರಾತ್ರಿಯೊಳು ಪಡುವಿಗೆ ಕಲ್ಯಾಣಿ, ಶಿವನ ಕಲ್ಯಾಣ ಶಿವನ ರಾಣಿ ಪಡುವಿಗೆ ಕಲ್ಯಾಣಿ ಏಕೆ ನಡುಗಿದೆ ತಾಯಿ ಅಂತ ಕೇಳ್ತಾರ. ಯಾಕೆ ನಡಗಾಕತ್ತೀವ ಭೂಮಿ ಕೇಳ್ತಾರ ಅವರು. ಹೇಗೆ ನಾರದರಿಗೆ ಶಿವ ಕೇಳಿದ್ನಲ್ಲ ಏನಾಗೈತೆ ಅಂದಾಗ ಕನಕದಾಸರು ಒಂದು ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ಅರ್ಧ ರಾತ್ರಿಯೊಳು ಪಡುವಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರೆ. ಯಾಕೆ ನಡಗಾಕತ್ತಿದಿ ಭೂಮಿ ನಡಗಾಕತ್ತಿದ್ದನ್ನು ಕೇಳ್ತಾರೆ ಅವರು. ಯಾಕೆ ಕೆಟ್ಟ ಮಕ್ಕಳು ಹುಟ್ಟಿದ್ರಂತ ನಡಗಾಕತ್ತಿ, ಏನು ಇದ್ದು ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ಬದುಕಾಕತ್ತಾರಂತ ನಡಗಾಕತ್ತಿ, ಏನು ಯಾವುದು ಸ್ಮರಣೆಯನ್ನು ಮಾಡ್ಕೊಂಡು ಬದುಕಬೇಕಾಗಿತ್ತು ಆ ಎಲ್ಲ ಸ್ಮರಣೆಗಳನ್ನು ಮರೆತು ಕೇವಲ ವ್ಯಕ್ತಿಗಳನ್ನು ಹೊಗಳ್ಕೊಂತ ಹೊಂಟಿ ಅಂತ ನಡಗಾಕತ್ತಿ, ಏನು ಒಟ್ಟ ಗುಡಿ ಗುಂಡಾರಕ್ಕೆ ಹೋಗಲಾರದಂಥ ವ್ಯಕ್ತಿಗಳನ್ನು ನೋಡಿ ನಡಗಾಕತ್ತಿ, ಏನು ದಾನ ಧರ್ಮ ಇಲ್ಲಾರದವ್ರನ್ನ ನೋಡಿ ನಡಗಾಕತ್ತಿ, ಏನು ಇಂಥವ್ರನ್ನ ಹೊತ್ಕೊಂಡು ನಾ ಬದುಕಾಕತ್ತಿನಲ್ಲ, ಯಾವ ಕಾರಣಕ್ಕಾಗಿ ಇಂಥ ವ್ಯಕ್ತಿಗಳನ್ನು ಭೂಮಿ ಮೇಲೆ ಹೊತ್ಕೊಂಡು ಮಾ ಬದುಕಬೇಕಂತ ನಡಗಾಕತ್ತಿ, ಏನು ನೂರಾರು ಪ್ರಶ್ನೆ ಕೇಳ್ತಾರ. ಏಕೆ ನಡುಗಿದೆ ತಾಯಿ ನಡುರಾತ್ರಿಗಳು ಪಡೋಯಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಂದ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ್ರು ನಾರದರು, ಎಲ್ಲ ಕೆಟ್ಟ ಹೋಗಿಬಿಟ್ಟದ, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಇದ್ದಿದ್ದು ಹಾಳಾಗಿ ಹೋಗ್ಕದ, ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಬೇಕು ಗುರುದೇವ ಅಂತ ತಿಳ್ಕೊಂಡು ಹೇಳಿದಾಗ ಶಿವ ಪ್ರಸನ್ನವದನಾಗಿ ಹೇಳಿದಂತೆ. ಏನು ಹೇಳಿದ ಅಂತಂದರೆ, ಇದನ್ನೆಲ್ಲ ಸಾಮರ್ಥ್ಯವನ್ನು ಬಗೆಹರಿಸುವಂಥ ದೊಡ್ಡ ಶಕ್ತಿ ಇನ್ನು ಪಕ್ಕದೊಳಗೆ ಕುಂತಿರ್ತ. ಯಾವಾಗಲೂ ಶಿವನ ಮುಂದೆ ಋಷಭ ನಂದಿ ಕಾಯಂ ಹಿಂಗೆ ಕುಂದಿರ್ತಿದ್ದ. ನೀವು ಹೆಂಗೆ ನನ್ನ ಪ್ರವಚನ ಹೇಳೋದ್ರ ಮುಂದೆ ಹಿಂಗೆ ಕುಂತಿರಲ್ಲ, ಹಿಂಗೆ ಅವನು ಕುಂದಿರ್ತಿದ್ದ. ಆ ಕೆಳಗಿರತಕ್ಕಂಥ ಭೂಲೋಕದೊಳಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ತಾಕತ್ತ ನಂದಿಗೆ ಬಿಟ್ಟರೆ ಇನ್ಯಾರಿಗದಪ್ಪ, ನಾ ಬ್ಯಾರೆಲ್ಲ ನಂದಿ ಬ್ಯಾರೆಲ್ಲ. ನಂದಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು. ಮರ್ತ್ಯ ಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ಮರ್ತ್ಯ ಲೋಕ ಶಿವಲೋಕಕ್ಕೆರಡಕ್ಕೂ ನಿಚ್ಚಣಿಕೆಯಾದನು. ಅಲ್ಲಂಪ್ರಭದೇವರು ಒಂದು ಮಾತನ್ನು ಹೇಳ್ತಾರೆ, ಈ ಮರ್ತ್ಯ ಅನ್ನುವಂಥದ್ದು ಏನೈತಲ್ಲ, ಈ ಲೋಕ ಹಾಳಾಗಬಾರದು ಅಂತ ತಿಳ್ಕೊಂಡು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಎಲ್ಲಿಂದ ಕಳಿಸಿದ? ನಂದಿ ರೂಪದೊಳಗೆ ಈ ಭೂಮಿಯೊಳಗೆ ಕಳಿಸ್ತಾನ. ಇಲ್ಲಿ ಹೋಗ್ಬೇಕಂತ ಹೇಳ್ತಾನೆ. ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಹುಟ್ಟು ಒಂದು ಜನನ ಆಗಬೇಕಲ್ಲ ಒಬ್ಬ ತಾಯಿ ಹೊಟ್ಟೆಯೊಳಗೆ. ಆ ತಾಯಿಯೊಳಗೆ ಹೊಟ್ಟೆಯೊಳಗೆ ಜನನ ಆಗಬೇಕು ಅಂತಂದ್ರೆ ಒಬ್ಬರು ತಂದೆ ತಾಯಿ ಬೇಕಲ್ಲ. ಅದಕ್ಕೆ ಯಾರು ತಂದೆ ತಾಯಿ ಹೊಟ್ಟೆಯೊಳಗೆ ಜನನ ಆಗಬೇಕು? ಅಂಥ ಟೈಮ್ದೊಳಗೆ ವಿಜಯಪುರ ಜಿಲ್ಲಾ ಬಾಗೇವಾಡಿ ಹತ್ರ ಇರುವಂಥ ಇಂಗ್ಲೇಶ್ವರ ಅನ್ನುವಂಥ ಗ್ರಾಮ, ಆ ಗ್ರಾಮದೊಳಗೆ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂಥ ದಂಪತಿಗಳು. ಇದನ್ನು ತಲೆಗೆಟ್ಕೋಬೇಕು ನೀವೆಲ್ಲ. ಅವ್ರ ತಂದೆ ಹೆಸರೇನು? ಮಾದರಸ. ಅವ್ರ ತಾಯಿ ಹೆಸರು ಮಾದಲಾಂಬಿಕೆ. ಏನಮ್ಮ? ಹಾಂ, ಇದನ್ನು ಹುಡುಗರು ನೀವು ಚೆನ್ನಾಗಿ ತಲೆಗೆಟ್ಕೊಳ್ಬೇಕು. ನಾಳೆ ಒಂದು ದಿವಸ ನಾವು ಕೇಳ್ತೀವಿ, ಕರೆಕ್ಟ್ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರೈಸ್ ಕೊಡ್ತೀವಿ ನಾವು. ವಿಚಾರ ಮಾಡಿರಿ, ಮಾದರಸ ಮಾದಲಾಂಬಿಕೆ ಅಗ್ರಹಾರ ಅನ್ನುವಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ಏರಿಯಾ ಅದು. ಅಗ್ರಹಾರ ಅಂದ್ರೇನು? ಅನೇಕ ಜ್ಞಾನಿಗಳಿರತಕ್ಕಂತಹ ಬ್ರಾಹ್ಮಣರಿರತಕ್ಕಂಥ ಒಂದು ಏರಿಯಾ ಅದು. ಅಗ್ರಹಾರಕ್ಕೆ ಸವಲತ್ತುಗಳು ಹೆಂಗಿದ್ವು ಅಂತಂದ್ರೆ, ಅದೊಂಥರ ಸ್ಪೆಷಲ್ ಝೋನ್ ಇದ್ದಂಗೆ ಇರ್ತಿತ್ತು ಅದು. ಅವತ್ತಿನ ಕಾಲಕ್ಕೆ ಅಗ್ರಹಾರ ಅಂದರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಇರ್ತಿದ್ವು ಅವು. ಅಲ್ಲೇ ಯಾರು ಅಂತಿಂಥವ್ರು ಬರುವಂಗಿರಲಿಲ್ಲ, ಅಂತಿಂಥವ್ರು ಒಳಗೆ ಹೇಳ್ದ ಕೇಳ್ದ ಒಳಗೆ ಹೋಗುವಂಗಿರಲಿಲ್ಲ. ಅಗ್ದಿ ಪ್ರೊಟೆಕ್ಟ್ ಏರಿಯಾ ಅಂತಾರಲ್ಲ ಹಂಗಿತ್ತದ ಅಗ್ರಹಾರ ಅಂತ ತಿಳ್ಕೊಂಡು. ಅಗ್ರಹಾರದೊಳಗೆ ಯಾರು ಬದುಕ್ತಾರೋ ಅವ್ರಿಗೆ ಯಾರಿಗೆ ಸುಂಕ ಇರಲಿಲ್ಲ.
ಯಾರೋ ಟ್ಯಾಕ್ಸ್ ಕಟ್ಟೋಂಗಿರಲಿಲ್ಲ. ಇದು ಭಾಳ ವಿಶೇಷ, ಅಗ್ರಹಾರದೊಳಗಿರ್ತಕ್ಕಂಥ ವ್ಯವಸ್ಥೆ. ಅಗ್ರಹಾರದೊಳಗಿರ್ತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು. ಒಂದಿಲ್ಲ ಒಂದಿರತಕ್ಕಂತಹ ತರ್ಕವನ್ನು ನಡೀತಾ ಇರ್ತಿತ್ತು, ಅನೇಕ ಮಕ್ಕಳಿಗೆ ಪಾಠ ನಡೀತಿತ್ತು, ವೇದ ನಡೀತಿತ್ತು, ಅನೇಕ ರೀತಿಯಾಗಿರ್ತಕ್ಕಂಥ ಋಷಿಮನಿಗಳು ಅಲ್ಲಿರ್ತಿದ್ರು, ಅನೇಕ ವಿದ್ವನ್ಮನಿಗಳೆಲ್ಲ ಪಂಡಿತರುಗಳು ಒಟ್ಟಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅಗ್ರಹಾರ ಅಂತ ಕರೀತಾರೆ. ಏನೋ ಎಲ್ಲ ಪಂಡಿತರು ಒಂದಾ ಜಗದಾಗಿರುವಂತಹ ಕಾರಣಕ್ಕೆ ಅದಕ್ಕೆ ಅಗ್ರಹಾರ ಅಂತ ಕರೀತಾರೆ. ಆ ಅಗ್ರಹಾರದ ಮುಖ್ಯಸ್ಥ ಯಾರಾಗಿದ್ದರು ಅಂತಂದರೆ ಅವರು ಮಾದರಸ ಆಗಿದ್ದರು. ಅಲ್ಲಿರೋರೆಲ್ಲರೂ ಪಂಡಿತರೇ. ಪಂಡಿತರಿಗೆ ಮುಖ್ಯಸ್ಥ ಆಗಬೇಕಾದ್ರೆ ಇವರು ಎಷ್ಟು ದೊಡ್ಡ ಪಂಡಿತರಿದ್ದರು ಅನ್ನೋವಂಥದ್ದು ಭಾಳ ಮುಖ್ಯ. ಹಾಗಾಗಿ ಎಲ್ಲ ವೇದಗಳನ್ನು ಬಲ್ಲಿದಾತರು, ಎಲ್ಲ ಶಾಸ್ತ್ರಗಳನ್ನು ಬಲ್ಲಿದಾತರು ಆ ಅಗ್ರಹಾರದ ಮುಖ್ಯಸ್ಥ ಆಗಿದ್ರಲ್ಲ, ಅವರಿಗೆ ಒಂದು 10 ವರ್ಷದ ಹಿಂದೆ ಒಂದು ಹೆಣ್ಣುಮಗು ಹುಟ್ಟಿತ್ತು, ನಾಗಲಾಂಬಿಕೆ ಅಂತ ಒಂದು ಹೆಣ್ಣುಮಗು ಆಗಿತ್ತು. ಹೆಣ್ಣುಮಗು ಆದ ನಂತರದಲ್ಲಿ ಮನೆಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಇವತ್ತು ಭಾಳ ಮಂದಿಗೆ ನೋಡ್ರಿ, ನೀವು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಭಾಳ ಮಂದಿಗೆ ತಾಸರ ಆಗ್ತದೆ. ಇದ ಮಹಾರಾಷ್ಟ್ರದೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಐತಿ, ನಿಮ್ಗೆ ಗೊತ್ತಿರಲಿ. ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಐತಿ, ಪುರುಷರಿಗಿಂತ ಹೆಣ್ಣು ಮಕ್ಕಳು ಭಾಳ ಕಮ್ಮಿ ಅದಾರೆ ಮಹಾರಾಷ್ಟ್ರದಾಗ. ಯಾವಾಗ ನಮಗೂ ಒಂದು ಗಂಡು ಮಗು ಬೇಕು ಅಂತ ತಿಳ್ಕೊಂಡು, ಗಂಡು ಮಗು ಬೇಕು ಅಂತ ತಿಳ್ಕೊಂಡು ಎಲ್ಲ ದೇವರನ್ನು ಕೇಳೋದಾಯಿತು, ಎಲ್ಲ ಮಾಡೋದಾಯಿತು, ವಿಚಾರ ಮಾಡಿಕೊಡ್ರಿ. ಅಲ್ಲೊಬ್ಬರು ಯಾರೋ ಹೇಳಿದರು, ಮಾದಲಾಂಬಿಕೆಗೆ ಹೇಳಿದ್ರಂತ, ನೋಡು ಬಾಗೇವಾಡಿ ಒಳಗೆ ನಂದೀಶನ ದೇವಸ್ಥಾನ ಏನೈತಲ್ಲ, ನಂದಿ ಬಸವಣ್ಣನ ದೇವಸ್ಥಾನ, ಅಲ್ಲಿ ಪುರಾಣ ಪ್ರವಚನ ನಡೆದದ, ಅಲ್ಲಿ ಹೋಗು, ಕೂತ್ಕೋ, ಕೂತ್ಕೊಂಡು ಪ್ರವಚನ ಕೇಳಿ ಸಂಕಲ್ಪ ಮಾಡಿಕೊಂಡೆ ಅಂದರೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವಂಥ ದೊಡ್ಡ ಶಕ್ತಿ ಬಾಗೇವಾಡಿ ಬಸವಣ್ಣ ನಂದೀಶಿಗೈತಿ, ಅಲ್ಲಿ ಹೋಗಿ ಪುರಾಣ ಕೇಳು ಅಂತ ಹೇಳಿದರು. ಬಂದು ನೋಡ್ರಿ, ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು, ತವ್ರ ಮನೆಗೆ ಬಂದು ದಿವಸ ಪ್ರವಚನ ನಡೀತಿತ್ತು, ಪ್ರವಚನದ ಹೋಗಿ ಕುಂದಿರ್ತಿತ್ತು. ಆವಾಗ ಹೋಗಿ ಪ್ರವಚನದಾಗ ಒಂದು ಮಾತನ್ನು ಅವ್ರು ಹೇಳಿದ್ರಂತ, ಯಾರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋಬೇಕಾಗ್ಯದ, ಯಾರಿಗೆ ಮಕ್ಕಳ ಭಾಗ್ಯ ಬೇಕಾಗ್ಯದ, ಯಾರಿಗೆ ಮಕ್ಕಳ ಕೊರತೆ ಅದ, ಅವರು ಒಂದಿಷ್ಟು ನಂದೀಶನ ವ್ರತವನ್ನು ಮಾಡಿದರೆ ಆ ನಂದೀಶನ ವ್ರತವನ್ನು ಪರಿಣಾಮಕಾರಿಯಾಗಿ ಅಚ್ಚುಕಟ್ಟುತನದಿಂದ ನಿಯಮಗಳ ಮುಖಾಂತರವಾಗಿ ಮಾಡಿದರೆ ಆತಗೆ ನಂದೀಶ ಆಶೀರ್ವಾದ ಮಾಡ್ತಾನೆ ಅಂತ ದೂರು ಕೂತ್ಕೊಂಡು ಕೇಳಿಲ್ಲ ಅಮ್ಮ, ದೂರು ಕೂತ್ಕೊಂಡು ಕೇಳಿಲ್ಲ ಮಾದಲಾಂಬಿಕೆ. ನೀವು ಹೆಂಗೆ ಕೇಳಾಕತ್ತಿರಲ್ಲ ಇವಾಗ, ಇದರೊಳಗೆ ಒಂದು ದೊಡ್ಡ ಶಕ್ತಿ ಇರ್ತೈತಿ. ಇವು ಶಬ್ದನ ನೀವು ಅನ್ಬೋದು, ಆದರೆ ಏನೈತ್ರಿ ಅದರ ಪುರಾಣದಾಗ, ಇವು ಶಬ್ದನ, ಇದು ಮಹಾತ್ಮರ ಚರಿತ್ರೆ. ನಮ್ಮ ಚರಿತ್ರೆ ಕೇಳೋಕೆ ಯಾರು ಕುಂದಿರ್ತಾರೆ ಅಂತ ಮಾಡ್ರಿ, ನೀವೊಂದು 50 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ರೀ, ಅದರ ನಮ್ಮ ಚರಿತ್ರೆ ಹೇಳಂದ್ರೆ ಹೇಳ್ತೀವಿ ಅನ್ನ ನಾವು ತಡ್ರಿ, ಅದರ ಬಂದಿರಿ, ನಮ್ಮದು ಒಂದು ಸ್ವಲ್ಪ ಮನೇದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮ್ಮ ಕೈಯಾಗ, ಸ್ವಲ್ಪ ಪುರಾಣದಾಗ ಹೇಳಿ ಹೋಗಂದ್ರೆ ಹೇಳೋಕ್ಕಾಕತಿ. ಮತ್ತು ನಾ ಹೇಳಕ್ಕೆ ರೆಡಿ ಆದರೆ ಇಷ್ಟು ಮಂದಿ ಕೂತ್ಕೊಂಡು ಕೇಳ್ತಾರೆ, ನಿಮ್ದು ಯಾರು ಊರನ್ ಮಂದಿ ಚರಿತ್ರೆ ಹೇಳಿದ್ರೆ ಕೇಳಂಗಿಲ್ಲ. ಯಾರು ಮಹಾತ್ಮರಾಗಿ ಹೋಗ್ಯಾರ ಅಂಥವ್ರ ಚರಿತ್ರೆಯನ್ನು ಜಗತ್ತು ಕೇಳ್ತದೆ ಹೊರತಾಗಿ ಯಾರು ಚಾರಿತ್ರ್ಯವಂತರದಾರ, ಯಾರು ಲೋಕ ಉಪಯೋಗಿ ಆಗಿ ಹೋಗ್ಯಾರ. ನೀನು ಯೋಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 4 ಮಂದಿಗೆ ಉಪಯೋಗ ಆಗುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನು ಈ ನಾಡಿನಾಗ ಮಾಡಿದ್ರೆ ಅಟ್ಟ ನಿಮಗೆ ಬೆಲೆ ಬರ್ತೈತೆ ಹೊರತಾಗಿ ಬರೀ ನಮ್ಮ ಮನೆಗೆ ನಾವು ದುಡ್ಕೊಂಡು ಹೋದ್ರೆ ಯಾರು ಕೇಳೋರು ನಮ್ಮನ್ನು? ನಾಳೆ ನಿಮ್ಮ ಮಕ್ಕಳ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ, ಇವತ್ತು ಮುಂಜಾನೆ ಇದನ್ನು ಇಟ್ಟಿರ್ತಾರೆ, ಮತ್ತೊಂದು ಅದನ್ನು ಇಟ್ಟಿರ್ತಾರೆ. ಹಾಗಾಗಿ ಯಾವಾಗ ಮಕ್ಕಳು ಕೊರಗ ಅನ್ನೋದು ಎಲ್ಲರಿಗೆ ಇರೋದು, ಅದು ಎಷ್ಟು ಮಂದಿ ಮಕ್ಕಳು ಕೊರಗಿರ್ತೈತೆ ಅಂತ ಮಾಡ್ರಿ. ಹಂಗೆ ಆ ತಾಯಿಗೆ ಇರಬೇಕಾದ್ರೆ ನಂದೀಶನ ವ್ರತವನ್ನು ಮಾಡಕತ್ತಲು, ನಂದೀಶನ ವ್ರತವನ್ನು ಮಾಡ್ತಾ ಇರೋದು, ದಿವಸ ಪುರಾಣ ಕೇಳೋದು, ದಿವಸ ಅಂದ ಒಂದಿನ ಸಡನ್ ಪುರಾಣವನ್ನು ಅಲ್ಲಿ ಕೂತ್ಕೊಂಡು ಕೇಳೋದು, ಅದರ ಜೊತೆಗೆ ಭಾಳ ಶಾಂತಳಾಗಿ ಆಕೆ ನಂದೀಶನ ವ್ರತವನ್ನು ಮಾಡಬೇಕಾದ್ರೆ ಭೀಮಕವಿಗಳು ಬರೀತಾಳೆ, ಸುಳ್ಳು ಮಾತಾಡೋದಲ್ಲ, ಸುಳ್ಳಿನ ಶಬ್ದ ಕಿವಿಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಮಂದಿ ಕೂಟ ಮಾತಾಡ್ತಿದ್ದಿಲ್ಲ ಅಂತ ಹೆಣ್ಮಗಳು. ಹೆಂಗೈತೆ ನೋಡ್ರಿ ವ್ರತ, ಸುಳ್ಳು ಮಾತಾಡೋದು ದೂರ ಹೊಡಿತೀರಿ, ಸುಳ್ಳು ಮಾತಾಡಿದರೆ ತಪ್ಪಕ್ಕೈತೆ ಅನ್ನೋದು ಭಾಳ ದೊಡ್ಡ ಮಾತು, ಆದರೆ ಸುಳ್ಳು ಮಾತಾಡೋರನ್ನ ನೋಡಬಾರದು. ಸುಳ್ಳಿನ ಮಾತುಗಳು ಕಿವಿ ಒಳಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಸುಳ್ಳು ಹೇಳೋರನ್ನು ನೋಡ್ತಿರಲಿಲ್ಲ, ಅಪ್ಪಿ ತಪ್ಪಿ ಅಂತ ಇಂಥ ವಿಚಾರವನ್ನು ಮಾತಾಡ್ತಿರಲಿಲ್ಲ. ಮತ್ತು ಆಕೆ ಅಂತಿದ್ಲು, ಸುಳ್ಳು ಹೇಳೋರು ಒಂದು ಭಾಗ ಆದರೆ ಮತ್ತೊಬ್ಬರ ಮನೆ ವಿಚಾರವನ್ನು ಅಪ್ಪಿ ತಪ್ಪಿ ಮಾತಾಡಿದ್ರೆ ವ್ರತ ಹೋಗ್ತದೆ. ಮತ್ತೊಬ್ಬರ ಮನೆ ವಿಚಾರ ಮಾತಾಡೋಕೆ ಹೋಗಬಾರ್ದು. ಕೆಲವು ಮಂದಿ ಮಾತಾಡ್ತಿದ್ರೆ ಬರೀ ಮತ್ತೊಬ್ಬರದ ಮಾತಾಡ್ತಾರೆ ಅವ್ರು, ನಮ್ಮ ಮನೆಯಾಗ ಏನೈತಿ ಒಟ್ಟ ವಿಚಾರ ಮಾಡೋಂಗಿಲ್ಲ, ಅವ್ರು ಹಂಗಂತ ನೋಡು, ಇವ್ರು ಹಿಂಗಂತ ನೋಡು, ಇವ್ರ ಮನೆಯಾಗ ಹಂಗಂತ ನೋಡು. ಇದು ಒಂದು ದೊಡ್ಡ ಇಂಟರ್ನೆಟ್ ವ್ಯವಸ್ಥೆ ಐತೆ ಅಯ್ಯವ್ವ, ಬರೇ ಅವ್ರದ್ದು ಇವ್ರದ್ದು ಮಾತಾಡೋದು, ಮತ್ತೊಬ್ಬರದ್ದು ಮಾತಾಡಿ ಏನು ಮಾತಾಡೋರು? ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗ್ಬೇಡ್ರಿ. ಕಾರಣ ಏನು ಅಂತಂದರೆ ಅವರು ನಿಮ್ಮ ಚಿಂತನೆಯನ್ನು ಮಾಡಾಕತ್ತಿಲ್ಲ, ಅವರ ನಿಮ್ಮ ಚಿಂತನೆ ಮಾಡಾಕತ್ತಿಲ್ಲ ಅಂದರೆ ಅವರು ಚಿಂತೆ ಮಾಡಿ ನೀವೇನು ಮಾಡೋರದರಿ? ಭಗವಂತ ನನಗೊಂದು ಅದ್ಭುತವಾದಂಥ ದೊಡ್ಡ ಶಕ್ತಿಯನ್ನು ಕೊಟ್ಟಾನ, ನಿಮಗೂ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಾನ, ಇದನ್ನೆಲ್ಲ ಅರ್ಥಕೊಂಡು ನಾವು ಬದುಕಬೇಕಾಗ್ಯದ. ನಾನು ನನ್ನ ಬಗ್ಗೆ ವಿಚಾರ ಮಾಡಬೇಕು, ನಾನು ನನ್ನ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ಯಾವುದಕ್ಕಾಗಿ ನನ್ನ ಭಗವಂತ ಈ ಭೂಮಿ ಮೇಲೆ ತಂದಾನ ಅದ್ರ ಬಗ್ಗೆ ವಿಚಾರ ಮಾಡಬೇಕು, ಯಾವ ಕಾರಣಕ್ಕಾಗಿ ನಾವು ಬದುಕನ್ನು ಬದುಕಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಇದಕ್ಕೆಲ್ಲದಕ್ಕೂ ಬೆಲೆ ಕಟ್ಟಬೋದು ರೀ, ವಸ್ತುಗಳಿಗೆ
ಎಲ್ಲದಕ್ಕೂ ಬೆಲೆ ಕಟ್ಟಬಹುದು, ಆದರೆ ಬದುಕಿಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡೋ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರಸರು ಒಂದು ಮಾತು ಕೇಳ್ತಾರಂತ, ಅಲ್ಲ ಮಾದಲಾಂಬಿಕೆ ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತನಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತೆ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರು ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ ಗಂಡು ಮಕ್ಕಳಿಗೆ. ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು, ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ. ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ, ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡು ಮಗು ಅಂದರೆ ನನಗೆ ಪ್ರೇಮ, ಅಂಥ ಮಗುವನ್ನು ಕೊಟ್ಟೇ ಕೊಡ್ತಾನನ್ನುವಂಥ ಭರವಸೆ ನನಗದ ನಂದೀಶನ ಮೇಲೆ. ಯಾಕಂದ್ರೆ ಅದು ಅವ್ರ ಮನೆದೇವ್ರ ಮೇಲೆ ಭಾರ ಹಾಕ್ಯಾರ, ದೇವ್ರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಡಬೇಕು.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 11 8 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 88% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 71% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಚಿಂತನೆಯ ವಿಷಯ ಶರಣರ ಶ್ರೇಷ್ಠತೆ. ಶರಣರು ಯಾವುದೇ ಕಾಯಕ ಮಾಡಿದರೂ ಅವರು ಶ್ರೇಷ್ಠರೆಂದೇ ತಿಳಿಯಬೇಕು. ಅವರನ್ನು ಕೀಳೆಂದು ತಿಳಿಯುವವರು ಮಹಾಪಾಪಿಗಳು, ಜನತೆಯ ದ್ರೋಹಿಗಳು, ಶಾಂತಿ ದುಃಖಗಳಿಗೆ ಸುಖಗಳಿಗೆ ಕೊರತೆಯನ್ನು ಮಾಡುವವರು. ಅಂತೆಯೇ ಬಸವಣ್ಣನವರು, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಆವುದೆಂದು ಬೆಸಗೊಂಡೇನಾದರೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಿಸಿದೆ ನಿಮ್ಮ ರಾಣಿ ವಾಸದಾನೆ. ಲಿಂಗಧಾರಿಯಾದ ಭಕ್ತನು ಯಾವ ಕಾಯಕವನ್ನು ಮಾಡಿದರೂ ಆತನು ಕೀಳೆಂದು ತಿಳಿಯಬಾರದು. ಯಾವ ಕುಲವೂ ಹೀನವೆಂದು ಅಳಿಯಬಾರದು. ಹಾಗೆ ನಿಂದಿಸುವವರು ಮಹಾಪಾಪಿಗಳು. ಅವರು ಕೀಳು ಕುಲದವರೆಂದು ತಿಳಿದವರಾದರೆ ಶಿವನ ಸತಿಯಳಾದ ಪಾರ್ವತಿಗೆ ದ್ರೋಹ ಮಾಡಿದಂತೆಯೇ ಸರಿ. ಅಂದರೆ ತಾಯಿಯ ಸಹವಾಸ ಮಾಡಿದಂತ ಘೋರ ಪಾಪಕ್ಕೆ ಈಡಾಗಬೇಕಾಗುತ್ತದೆ. ಜನ ಜೀವನಕ್ಕೆ ಅಗತ್ಯವಾದ ಎಲ್ಲ ಕಾಯಕಗಳನ್ನು ಜನರು ಮಾಡುವ ಪ್ರವೃತ್ತಿಯು ಉಂಟಾಗಲೆಂದೇ ಶರಣರು ಈ ಪ್ರಕಾರ ಬೋಧಿಸಿದ್ದಾರೆ. ಇವರ ಈ ಉಪದೇಶವು ಆಗಿನ ಉಚ್ಚ ವರ್ಗದವರಿಗೆ ಬಹು ವಿರೋಧವಾಗಿ ಕಂಡಿತು. ಇವರ ಈ ಕ್ರಾಂತಿಕಾರಕ ವಿಚಾರಗಳು ವರ್ಣಸಂಕರಕ್ಕೆ ಕಾರಣವಾಗಿದೆ ಎಂದು, ಇದರಿಂದ ಜನಾಂಗವು ಅಧೋಗತಿಗೆ ಈಡಾಗುತ್ತದೆ ಎಂದು ವರ್ಣವಾದಿಗಳು ಬಿಜ್ಜಳದೊರೆಗೆ ದೂರು ಕೊಟ್ಟರು. ಆಗ ಕಸುಬುಗಳಿಂದಲೇ ಕುಲವೆಂದು ತಿಳಿಯುತ್ತಿದ್ದರು. ಜನರು ಮಡಿಕೆ, ಹಗ್ಗ, ವಸ್ತ್ರ, ಎಣ್ಣೆ, ಒಕ್ಕಲುತನ, ಪಾದರಕ್ಷೆ ವ್ಯಾಪಾರ ಮೊದಲಾದ ಉದ್ಯೋಗಗಳನ್ನು ಮಾಡುವವರನ್ನೆಲ್ಲ ಒಂದೊಂದು ಜಾತಿಯವರೆಂದೇ ತಿಳಿದು ಅವರ ಕುಲವನ್ನು ಕೀಳೆಂದೇ ಭಾವಿಸಲಾಗಿತ್ತು. ಜನಾಂಗಕ್ಕೆ ಘಾತಕವಾದ ಈ ತಿಳುವಳಿಕೆಯನ್ನು ಶಿವಶರಣರು ಬಹು ಕಟುವಾಗಿ ನಿಷೇಧಿಸಿದರು. ಬಸವ ಮಹಾನುಭಾವರು ಅವರಲ್ಲಿ ಅಗ್ರಗಣ್ಯರು. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಣ ಶರಣರೆಲ್ಲ ಕುಲಜರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದರಲ್ಲೇ, ಕಮಲವು ಕೆಸರಲ್ಲಿ ಹುಟ್ಟಲೆಂದು ಅದನ್ನು ದೂರೀಕರಿಸಬಹುದೇ? ಬಟ್ಟೆಯಲ್ಲಿ ಕೂರಿ ಹುಟ್ಟಿತೆಂದು ಆಧರಿಸಬಹುದೇ? ಶಿವಶರಣರ ಜನ್ಮಕ್ಕೆ ಮಹತ್ವ ಕೊಡದೆ ಗುಣ ಶಿವಾಚಾರಗಳಿಗೆ ಮಹತ್ವ ಕೊಟ್ಟರು. ಶಿವಭಕ್ತನಾಗುವ ಆತನು ಒಳ್ಳೆಯ ಗುಣ ಶೀಲಾಚಾರಗಳುಳ್ಳವನಾಗಿರಬೇಕು. ಆತನು ಯಾವ ಕುಲದಲ್ಲಿ ಹುಟ್ಟಿ ಯಾವ ಕಾಯಕವನ್ನು ಮಾಡುವಾತನಾಗಿದ್ದರೂ ಪೂಜ್ಯನೆಂದರು. ಮಾಚಿದೇವನು ಶಿವಭಕ್ತರ ಬಟ್ಟೆಗಳನ್ನು ತೊಳೆಯುತ್ತಿದ್ದರಿಂದ ಅವರು ಮಡಿವಾಳರೆಂದು ಕರೆಯಲ್ಪಡುತ್ತಿದ್ದರೂ ಸಹ ಶಿವಶರಣರು ಕೀಳಾಗಿ ಕಾಣದೆ ಮೇಲಾಗಿಯೇ ಭಾವಿಸಿದ್ದರು. ಇಂಥ ಪರಿಣಾಮಗಳಿಂದ ಜನತೆಯಲ್ಲಿ ಕಾಯಕದ ಪ್ರೇಮಾಧಾರಗಳು ಅಂದು ಹೆಚ್ಚಿದವು. ನಮ್ಮ ಸಾಮಾಜಿಕ ಹವಣಿಕೆ ಕಂಡು ತಲೆಗೆ ಕೀಸರಿಟ್ಟಿದೆ. ಒಂದು ಕ್ಷಣ ಏಕಾಂತವಾಗಿ ಇರೋಣವೆಂದರೆ ಎಲ್ಲೆಲ್ಲೂ ಮೇಲು ಕೀಳೆಂಬ, ಆ ಜಾತಿ ಈ ಜಾತಿ ಎಂಬ ಗದ್ದಲದ ಸಂತೆ, ಸಹಜೀವನವೆಂದು ಭಾವೈಕ್ಯತೆ ಎಂದು ಕುಣಿಯುತ್ತೇವೆ. ಆದರೆ ಪರಿಣಾಮ ಅದೇ ಸಹಜ ಸ್ಥಿತಿ, ಅದೇ ಸಹಜ ಕೃತಿ. ಒಂದು ಕಳೆದು ಹೋಯಿತು ಎನ್ನುವುದರಲ್ಲಿ ಸಂತೋಷ ಪಟ್ಟಾಗ ಮರುದಿನ ಇನ್ನೊಂದು ಬಂದೇ ಬರುತ್ತದೆ. ದುಃಖದ ವರ್ತಮಾನ ಸಮಾನತೆಯ ಸೇತುವೆಯ ಕಂಬ ಕಳಚುತ್ತಲಿವೆ. ದ್ವೇಷದ ಕಲ್ಲುಗಳಿರುವ ಕಲ್ಲು ಹೃದಯ ಮತ್ತೆ ಮತ್ತೆ ಆಳೆತ್ತರಕ್ಕೆ ಏಳುತ್ತಲಿವೆ. ಇಂಥ ದುರ್ದಿನಗಳಲ್ಲಿ ಶರಣರ ವಚನಗಳ ಸೆಳೆತ, ಶ್ರೇಷ್ಠತೆ, ಅವರ ನುಡಿಗಳು ಮತ್ತೆ ಮತ್ತೆ ಜಗದ ಹೃದಯಕ್ಕೆ ನೇರ ಸಾಗಿ ಬರಬೇಕಾಗಿದೆ. ಜಗತ್ತು ಜೋಲಿ ತಪ್ಪದಂತೆ ತೂಗಾಡುವುದನ್ನು ತಪ್ಪಿಸಲು ಶರಣರ ಶ್ರೇಷ್ಠತೆಗಳೇ ವಜ್ರ ಸೇತುವೆಗಳಾಗಬೇಕು.

ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ.

ಹೆಂಡತಿ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ.

ಕಳಚಯ್ಯ ಮುಕ್ತಿ ಹೊಂದಾಕ, ಕಳಚಯ್ಯ ಮಾಯದ ಪುರಿಯ ಮುಕ್ತಿ ಹೊಂದಾಕ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ.

0: ಶಿವರಾಜ ಸಣ್ಣಬಿದ್ರಿ ಅವರಿಂದ ಜಾನಪದ ಗೀತೆ ಕೇಳಿದಿರಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಡಾ. ಸೌಮ್ಯ ಪಾಟೀಲ್ ಅವರ ಸಂದರ್ಶನ ಕೇಳೋಣ.

0: ಸಹಕಾರ ರೇಡಿಯೋದ ಕೇಳುಗರೆ, ನೆಚ್ಚಿನ ರೈತ ಬಾಂಧವರೇ, ಇಂದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಹೊಸದೊಂದು ಕೃಷಿ ಮಾಹಿತಿಯೊಂದಿಗೆ ಸಂದರ್ಶನದೊಂದಿಗೆ ನಿಮ್ಮ ಮುಂದಿದ್ದೇವೆ.
1: ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು
0: ಸಮಗ್ರವಾದ ಮಾಹಿತಿಯನ್ನ ನಮಗೆ ನೀಡಲಿಕ್ಕೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಕೇಳುಗರೆ, ಈಗಾಗಲೇ ತಿಳಿಸಿದ ಹಾಗೆ ಸಜ್ಜೆ ಬೆಳೆಯಲ್ಲಿ ಸಮಗ್ರ ಬೇಸಾಯ ಪದ್ಧತಿಯ ಕುರಿತು ನಾವಿಂದು ಎಲ್ಲ ಮಾಹಿತಿಯನ್ನ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಸಜ್ಜೆ ಬೆಳೆಯ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡಿ. ಏನಿದು ಸಜ್ಜೆ ಬೆಳೆ?
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಜ್ಜೆ ಬೆಳೆ ಏನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೊಂದು ಪ್ರಮುಖವಾದಂತಹ ಕಿರುಧಾನ್ಯ. ಈ ಧಾನ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರಕೋದ್ರಿಂದ ಇದು ಬಹಳ ಮುಖ್ಯವಾದಂತಹ ಬೆಳೆಯಾಗಿದೆ. ಇದ್ರದ್ದು ಉಪಯೋಗಗಳು ಅಂತಂದ್ರೆ, ಈಗ ಹೃದಯ ಸಂಬಂಧ ರೋಗಗಳಾಗಿರ್ಬೋದು ಅಥವಾ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಿ, ಈ ಎಲ್ಲ ಕಾಯಿಲೆಗಳಿಗೆ ಇದು ಬಹಳ ಸೂಕ್ತವಾದಂತಹ ಒಂದು ಬೆಳೆ. ಈ ಬೆಳೆ ಈಗೇನಾಗಿದೆ, ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಬಹಳಷ್ಟು ಬೆಳೀತಾ ಇದ್ರು, ಬಟ್ ಈ ಬೆಳೆ ಈಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ತಾ ಇದೆ. ಈ ಬೆಳೆಯನ್ನು ನಾವೇನ್ ಮಾಡಬಹುದು ಅಂದ್ರೆ, ಮಧ್ಯಮ ಕಪ್ಪು ಹಾಗೂ ಕಡಿಮೆ ಆಳವಿರುವಂತಹ ಮಣ್ಣುಗಳಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದನ್ನು ನಾವು ನೀರಾವರಿ ಮತ್ತೆ ಮಳೆಯಾಶ್ರಿತ ಎರಡೂ ರೀತಿ ಕೂಡ ಬೆಳಿಬಹುದು.
0: ಇನ್ನು ಈ ಸಜ್ಜೆ ಬೆಳೆಯಲ್ಲಿ ಪ್ರಮುಖ ತಳಿಗಳನ್ನು ಯಾವ್ಯಾವು ಅಂತ ಹೆಸರಿಸಬಹುದು? ಯಾವ್ಯಾವ ಪ್ರಮುಖ ತಳಿಗಳನ್ನ ನಾವಿಲ್ಲಿ ಕಾಣಬಹುದು?
2: ಖಂಡಿತ. ಈ ಸಜ್ಜೆ ಬೆಳೆಯ ಪ್ರಮುಖ ತಳಿಗಳು ಯಾವುದು ಅಂತಂದ್ರೆ, ಈಗ ನೀರಾವರಿಗೆ ಸೂಕ್ತವಾದಂತಹ ತಳಿಗಳು ಇರ್ತವೆ ಮತ್ತೆ ಖುಷ್ಕಿ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳಿರುತ್ತೆ. ಈಗ ನೀರಾವರಿಗೆ ಅಂತ ಬಂದ್ರೆ ಎರಡು ಪ್ರಮುಖ ತಳಿಗಳಿದಾವೆ. ಒಂದು ICMV221 ಅಂತ ಅಂದ್ಬಿಟ್ಟು, ಇದು ನೀರಾವರಿಗೆ ಬಹಳ ಸೂಕ್ತವಾದಂತಹ ತಳಿ. ಈ ಮೂರನೇ ವಲಯ ಮೂರು ಅಂತ ಏನ್ ಹೇಳ್ತೀವಿ, ಪ್ರಮುಖ ಉತ್ತರ ಕರ್ನಾಟಕದ ಭಾಗಗಳಿಗೆ ಇದು ಸೂಕ್ತವಾದದ್ದು. ಇದನ್ನ ಮುಂಗಾರಿನಲ್ಲಿ ಜೂನ್ ಜುಲೈ ಸಮಯದಲ್ಲಿ ಬಿತ್ತನೆ ಮಾಡ್ತಾರೆ. ಈ ತಳಿಯ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ತಳಿಯ ಪ್ರಮುಖ ಲಕ್ಷಣಗಳು ಏನು ಅಂತಂದ್ರೆ, ಇದು ಬೆಳೆ ಏನಾಗುತ್ತೆ, ಕೆಳಗೆ ಬೀಳೋದಿಲ್ಲ, ಅಂದ್ರೆ ತುಂಬಾ ಉದ್ದವಾಗಿ ಏನ್ ಬೆಳೆದಿರುವಂತಹ ತಳಿ ಅಲ್ಲ ಇದು. ಮತ್ತೆ ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತವೆ. ಹೆಚ್ಚು ರಸಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಅಧಿಕ ಇಳುವರಿಯನ್ನು ಕೊಡುತ್ತೆ. ಯಾವುದು? ಈ ICMV221 ಅನ್ನುವಂತ ತಳಿ ಅಧಿಕ ಇಳುವರಿಯನ್ನ ಕೊಡುತ್ತೆ. ಎರಡನೇ ಪ್ರಮುಖ ತಳಿ ನೀರಾವರಿ ಪ್ರದೇಶದಲ್ಲಿ ಯಾವುದು ಅಂತಂದ್ರೆ, ICTP8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ಮೂರೂ ವಲಯಗಳಿಗೂ ಬೆಳೆಯಲು ಸೂಕ್ತ. ಈ ವಲಯ 1, 2, 3 ಯಾವ್ಯಾವು ಅಂತಂದ್ರೆ, ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಬೆಳಿಬಹುದು. ಇದನ್ನು ಕೂಡ ಸೇಮ್ ಮುಂಗಾರಿನಲ್ಲಿ ಬೆಳೆಯತಕ್ಕದ್ದು ಬಹಳ ಸೂಕ್ತ. ಇದರ ಅವಧಿ ಬಂದ್ಬಿಟ್ಟು 75-80 ದಿನಗಳಿರ್ತವೆ. ಇದೇ ರೀತಿ ಖುಷ್ಕಿ ಅಂದ್ರೆ ಏನು, ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾ ಇದೀವಿ ಅಂತ ಅಂದಾಗ, ಸೂಕ್ತವಾದಂತಹ ತಳಿಗಳು ಒಂದ್ 4-5 ಇದಾವೆ. ಅದರಲ್ಲಿ ಯಾವುದು ಅಂತಂದ್ರೆ ICMV221 ಸೇಮ್. ಆದ್ರೆ ಇದರದ್ದು ವಿಶೇಷ ಏನು ಅಂತಂದ್ರೆ, ಇದ್ರ ಅವಧಿ ಬಂದ್ಬಿಟ್ಟು 75-85 ದಿನಗಳು. ಈ ಬೆಳೆನೂ ಕೂಡ ಕೆಳಗೆ ಬೀಳುವುದಿಲ್ಲ. ಇದು ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಕಂಡು ಬರ್ತವೆ. ಎರಡನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ, ICTP8203 ಅಂತ ಅಂದ್ಬಿಟ್ಟು, ಇದು ವಲಯ 1, 2, 3 ಮೂರೂ ವಲಯಗಳಿಗೂ ಬಹಳ ಸೂಕ್ತವಾದದ್ದು. ಇದನ್ನು ಮಳೆಯಾಶ್ರಿತದಲ್ಲಿ ಬೆಳೀತಾರೆ. ಇದರ ಅವಧಿ ಬಂದ್ಬಿಟ್ಟು 70-80 ದಿನಗಳು. ಮೂರನೇ ಪ್ರಮುಖ ತಳಿಗಳು ಯಾವುದು ಅಂದ್ರೆ, PPMV9 ಅಂತ ಹೇಳಿ ಬರುತ್ತೆ. ಈ ತಳಿ ಬಂದ್ಬಿಟ್ಟು ಮಳೆಯಾಶ್ರಿತದಲ್ಲಿ ಬೆಳೆಯಲು ಬಹಳ ಸೂಕ್ತ. ಇದರದ್ದು ಸಾಮಾನ್ಯವಾಗಿ ಅವಧಿ ಬಂದ್ಬಿಟ್ಟು 85-90 ದಿನಗಳು, ಅಂದ್ರೆ 3 ತಿಂಗಳು ಅಂತ ಅನ್ಕೊಳ್ಳೋಣ ಇದ್ರ ಕಾಲ. ಇದು ಏನ್ ಮಾಡುತ್ತೆ, ಹೆಚ್ಚು ಕವಲು ಒಡೆದು ಒಂದೇ ಸಮನಾಗಿ ತೆನೆಗಳು ಬರುತ್ತೆ ಮತ್ತು ಕಾಳಿನಲ್ಲಿ ಅಧಿಕ ಕಬ್ಬಿಣ ಅಂಶ ಹೊಂದಿರುತ್ತೆ. ಈ VPMV9 ಅನ್ನೋ ತಳಿಯ ಕಾಳುಗಳಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರುತ್ತೆ ಮತ್ತೆ ಹೆಚ್ಚು ಪೋಷಕಾಂಶಗಳು ದೊರೆಯುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ. ಇದಲ್ಲದೆ ನೀರಾವರಿ ಬಿಟ್ಬಿಟ್ಟು ಈ ಖುಷ್ಕಿ ಪ್ರದೇಶಕ್ಕೆ ಏನಾಗುತ್ತೆ, ಹೈಬ್ರಿಡ್ ತಳಿಗಳನ್ನು ಕೂಡ ಈಗ ಪರಿಚಯಿಸಿದ್ದಾರೆ. ಅಂತಹ ತಳಿಗಳು ಯಾವುವು ಅಂತಂದ್ರೆ, VPMH14 ಅಂತ ಹೇಳಿ ಕರಿತೀವಿ. ಇದು ವಲಯ ಮೂರು ಅಂತಂದ್ರೆ ಈ ಹಾವೇರಿ ಈ ಭಾಗಗಳಲ್ಲಿ ಬರುತ್ತೆ. ಹಾವೇರಿಯಿಂದ ಹಿಡಿದ್ಬಿಟ್ಟು ಬಾಗಲಕೋಟೆ, ಬೆಳಗಾಂ ಈ ತರ ಭಾಗಗಳಲ್ಲಿ ಇದೊಂದು ತಳಿ ಬೆಳೆಯಲು ಬಹಳ ಸೂಕ್ತವಾದದ್ದು. ಇದರ ಅವಧಿ ಬಂದ್ಬಿಟ್ಟು 85-90 ದಿನಗಳು, 3 ತಿಂಗಳ ಕಾಲ ಈ ಒಂದು ತಳಿಯ ಅವಧಿ ಇರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಕಬ್ಬಿಣ ಮತ್ತು ಸತುವಿನ ಅಂಶಗಳನ್ನ ಹೊಂದಿದೆ. ಈ ಮೈನರ್ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳಿ ಕರಿತೀವಲ್ಲ, ಇದು ಮನುಷ್ಯನ ದೇಹಕ್ಕೆ ಬಹಳ ಮುಖ್ಯವಾದದ್ದು. ಈ ಕಬ್ಬಿಣ ಆಗಿರ್ಬೋದು, ಸತು ಆಗಿರ್ಬೋದು, ಈ ಒಂದು ಅಂಶಗಳು ಯಾವ್ದರಿಂದ ದೊರಕುತ್ತೆ ಅಂದ್ರೆ, ಈ ಒಂದು ಸಜ್ಜೆ ಒಂದು ಬೆಳೆಯಿಂದ ದೊರಕುತ್ತೆ. ಕೊನೆಯದಾಗಿ ಕಂಡುಬರುವಂತಹ ಹೈಬ್ರಿಡ್ ತಳಿ ಯಾವುದು ಅಂತಂದ್ರೆ, ಸಜ್ಜೆಯಲ್ಲಿ BRBH16620 ಅನ್ನೋ ಒಂದು ತಳಿ. ಇದು 80-85 ದಿನಗಳು ಇದರ ಅವಧಿ ಬರುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಅಂಶವಾಗಿ ನಾವು ಕಬ್ಬಿಣ ಮತ್ತು ಸತುಗಳನ್ನು ನೋಡಬಹುದು.
0: ಇನ್ನು ಮೇಡಮ್, ಬಿತ್ತನೆಗೆ ಬೇಕಾಗುವಂತಹ ಬೀಜ ಹಾಗೂ ಗೊಬ್ಬರದ ಪ್ರಮಾಣವನ್ನ ತಿಳಿಸ್ಕೊಡಿ. ಯಾವ ಬೀಜಗಳನ್ನ ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ ಮತ್ತೆ ಗೊಬ್ಬರದ ಪ್ರಮಾಣವನ್ನ ಎಷ್ಟು, ಹೇಗೆ, ಯಾವ ರೀತಿಯಲ್ಲಿ ಅದನ್ನ ಪ್ರಮಾಣಿಸಿ ರೈತರು ಬಳಸಬೇಕು ಅದನ್ನ ತಿಳಿಸಿ.
2: ಖಂಡಿತ. ಈ ಸಾಮಾನ್ಯವಾಗಿ ಏನಾಗುತ್ತೆ, ನೀರಾವರಿಗೆ ಮತ್ತೆ ಖುಷ್ಕಿಗೆ ಮಾಡೋದಾದ್ರೆ ಸಜ್ಜೆ ಬೆಳೆಯನ್ನ ಒಂದೇ ತರನಾದಂತಹ ಬೀಜ ಮತ್ತೆ ಗೊಬ್ಬರಗಳ ಅವಶ್ಯಕತೆ ಇರುತ್ತೆ. ಆದ್ರೆ ಈಗ ಖುಷ್ಕಿಗೆ ಏನಾಗುತ್ತೆ, ಅದರ ಜೊತೆಗೆ ಈ ಬೀಜ ಮತ್ತೆ ಗೊಬ್ಬರಗಳ ಜೊತೆಗೆ ಕೆಲವೊಂದು ಲಘು ಪೋಷಕಾಂಶಗಳನ್ನು ಕೊಡುವ ಅಗತ್ಯ ಬಹಳ ಇರುತ್ತೆ. ಏಕೆಂದ್ರೆ ನೀರಿಲ್ಲ ಅಂದಾಗ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ಬೆಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ತೆನೆಗಳ ಕಟ್ಟುವುದು ಹೆಚ್ಚಾಗುತ್ತೆ, ಇಳುವರಿಯು ಕೂಡ ಹೆಚ್ಚಾಗುತ್ತೆ. ಈ ನೀರಾವರಿ ಪ್ರದೇಶಕ್ಕಾದ್ರೆ ಬೀಜಗಳ ಅಗತ್ಯ ಎಷ್ಟು ಅಂದ್ರೆ, ಸಾಮಾನ್ಯವಾಗಿ ವಲಯಗಳ ಮೇಲೆ ಹೋಗುತ್ತದು. ಈಗ ಒಂದ್ ವೇಳೆ ವಲಯ ಒಂದು ಎರಡು ಅಂತ ಅಂದ್ರೆ, ಈಗ ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಭಾಗಗಳಲ್ಲಿ ಏನಾಗುತ್ತೆ ಅಂದ್ರೆ 1.6 kg ಬೀಜ ಬೇಕಾಗುತ್ತೆ ಒಂದೇ ಎಕರೆಗೆ. ಅದೇ ವಲಯ 3ಕ್ಕಾದ್ರೆ 2 kg ಬೀಜ ಬೇಕಾಗುತ್ತೆ. ಜೈವಿಕ ಗೊಬ್ಬರಗಳನ್ನು ಯಾವ್ಯಾವ ರೀತಿ ಕೊಡ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯ ಮತ್ತೆ ಅಣುಜೀವಿ ಗೊಬ್ಬರ. ಈ ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯವನ್ನ 200 ಮತ್ತೆ 150 kg ಒಂದು ಎಕರೆಗೆ ಒದಗಿಸ್ಬೇಕಾಗುತ್ತೆ. ಈ ರಂಜಕ ಕರಗಿಸುವ ದ್ರವ್ಯ ಏನ್ ಮಾಡುತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ಹಿಡಿದಿಟ್ಟುಕೊಂಡಿರುವ ರಂಜಕವನ್ನು ಆ ಭೂಮಿಯಿಂದ ಬಿಡುಗಡೆ ಮಾಡಿ ಸಸ್ಯಗಳಿಗೆ ಒದಗಿಸುತ್ತದೆ. ರಂಜಕ ಏನಕ್ಕೆ ಬೇಕು, ಮೇನ್ ಆಗಿ ಸೀಡ್ ಅಂದ್ರೆ ಏನ್ ಕಾಳು ಅಂತ ಏನ್ ಹೇಳ್ತೀವಿ, ಈ ಕಾಳಿನ ಮೇನ್ ಕಂಟೆಂಟ್ ಯಾವುದು ಅಂದ್ರೆ ರಂಜಕ. ಆ ಒಂದು ರಂಜಕವನ್ನ ವೃದ್ಧಿ ಮಾಡೋದಕ್ಕೆ ಈ ಒಂದು ಅಜೋಸ್ಪರಿಲಮ್ ಮತ್ತೆ ರಂಜಕ ಕರಗಿಸುವ ದ್ರವ್ಯಗಳನ್ನ ನಾವು ನೀಡಬೇಕಾಗತ್ತೆ. ಮತ್ತೆ ಸಾವಯವ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಅಂತ ಅಂದ್ರೆ ಕೊಟ್ಟಿಗೆ ಗೊಬ್ಬರನ್ನ ಅಥವಾ ಕಾಂಪೋಸ್ಟ್ ಅನ್ನ 2.4 tons ಅಷ್ಟು ನೀಡ್ತೀವಿ. ಮತ್ತೆ ಎಲ್ಲಾ ಬೆಳೆಗಳಿಗೆ ನಿರ್ದಿಷ್ಟವಾಗಿ ನಿಗದಿಸುವಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ಅನ್ನ ನೀಡಬೇಕು. 25, 12.5 and 10 kg ಪ್ರತಿ ಎಕರೆಗೆ ನಾವು ನೀಡತಕ್ಕದ್ದು. ಅದೇ ಒಂದ್ ವೇಳೆ ನಾವು ಖುಷ್ಕಿ ಪ್ರದೇಶದಲ್ಲಿ ಮಾಡ್ತಿದ್ವಿ ಅಂದ್ರೆ, ಬೀಜ ಮತ್ತೆ ನಾವು ಒದಗಿಸುವಂತಹ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳ ಪ್ರಮಾಣ ಅದೇ ರೀತಿ ಇರುತ್ತೆ. ಆದ್ರೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಯಾವ್ಯಾವು, ಅದ್ರ ಜೊತೆಗೆ ನಾವು ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೇಕಾಗುತ್ತೆ, ಮತ್ತೆ ಲಘು ಪೋಷಕಾಂಶಗಳನ್ನು ಕೊಡ್ಬೇಕಾಗುತ್ತೆ. ಬೋರಾಕ್ಸ್ ಅಥವಾ ಕಬ್ಬಿಣದ ಸಲ್ಫೇಟ್ ಅಂತ ಹೇಳ್ಕರ್ತೀವಿ, ಅದನ್ನ ನೀಡಬೇಕಾಗುತ್ತೆ. ಬೋರಾಕ್ಸ್ ಆದ್ರೆ 4 kg ನೀಡಬೇಕು, ಕಬ್ಬಿಣದ ಸಲ್ಫೇಟ್ ಆದ್ರೆ 8 kg ಪ್ರತಿ ಎಕರೆಗೆ ನೀಡಬೇಕು. ಅಥವಾ ಏನ್ ಮಾಡ್ಬೇಕು ಅಂದ್ರೆ, ಕಬ್ಬಿಣದ ಸಲ್ಫೇಟ್ ಅನ್ನ ಎಲೆಗಳ ಮೇಲೆ ಸಿಂಪರಣೆಯನ್ನ ಮಾಡಬೇಕು 1.5 kg.
0: ಇನ್ನು ಬೀಜಗಳು ಸಿದ್ಧತೆಗೊಂಡ ನಂತರ ಸಜ್ಜೆ ಬೆಳೆಯನ್ನ ನೀರಾವರಿ ಮತ್ತು ಖುಷ್ಕಿಯಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನ ಉಪಯೋಗಿಸಿ ಬಿತ್ತನೆ ಮಾಡಬೇಕಾಗ್ತದೆ ನೀರಾವರಿ ಮತ್ತು ಖುಷ್ಕಿಯಲ್ಲಿ, ಅದನ್ನ ತಿಳಿಸ್ಕೊಡಿ.
2: ಖಂಡಿತ, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನೀರಾವರಿಯಲ್ಲಿ ನಾವು ಏನಾದ್ರೂ ಸಜ್ಜೆ ಬೆಳೆಯನ್ನ ಬೆಳೀತಾ ಇದ್ದೀವಿ ಅಂತಂದ್ರೆ, ಬಿತ್ತನೆ ಮಾಡೋದಕ್ಕಿಂತ 2-3 ವಾರಗಳ ಮುಂಚೆನೆ ನಾವು ಸಾವಯವ ಗೊಬ್ಬರ ಏನ್ ಹೇಳಿದ್ನಲ್ಲ ಅದನ್ನ ಮಣ್ಣಿನಲ್ಲಿ ಬೆರೆಸಬೇಕು. ಮತ್ತೆ ಬಿತ್ತನೆ ಮಾಡೋದಕ್ಕೆ ಮೊದಲು ನಾವು ಶಿಫಾರಸು ಮಾಡಿರುವಂತಹ 50% ಸಾರಜನಕ ಮತ್ತೆ ಪೂರ್ತಿ ರಂಜಕ ಮತ್ತೆ ಪೊಟ್ಯಾಷನ್ನ ನೀಡಬೇಕಾಗುತ್ತೆ. ಈ ರೀತಿ ನೀಡಿ ಬೀಜವನ್ನ 45 cm ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ 3 ವಾರಗಳ ನಂತರ 10-15 cm ಅಂತರದಲ್ಲಿ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲ ಸಸಿಗಳನ್ನ ನಾವು ಕಿತ್ತು ಹಾಕಬೇಕಾಗುತ್ತೆ. ನೀರಾವರಿಯಲ್ಲಿ ಬೆಳಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಆ ಸಸ್ಯಗಳ ಪ್ರಮಾಣ, ನೀನ್ ಎಷ್ಟು ಅಂತರದಲ್ಲಿ ಬೆಳೆದಿದೀಯಾ ಮತ್ತೆ ಎಷ್ಟು ಅಮೌಂಟ್ ಅಂತ ಏನ್ ಹೇಳ್ತೀವಿ ಈ ಸಸ್ಯಗಳನ್ನ ಹಾಕಿರೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ತದನಂತರ 1 ತಿಂಗಳಾದ್ಮೇಲೆ 20 kg ಸಾರಜನಕ ಮೇಲ್ಗೊಬ್ಬರವಾಗಿ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಅಜೋಸ್ಪರ್ಲಮ್ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದ್ರೆ ನಾವು 25% ಅಷ್ಟು ಏನ್ ಮಾಡ್ಬೋದು, ಆ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ ಹಾಕುವಂತಹ ವೆಚ್ಚವನ್ನ ಕಡಿಮೆ ಮಾಡಬಹುದು. ಇದು ನೀರಾವರಿ ಪದ್ಧತಿಯಲ್ಲಿ ಅನುಸರಿಸಬೇಕಾಗಿದ್ದು ಬಿತ್ತನೆ ಕ್ರಮ. ಒಂದ್ ವೇಳೆ ಖುಷ್ಕಿಯಲ್ಲಿ ನಾವು ಏನಾದ್ರು ಬಿತ್ತನೆ ಮಾಡ್ತಾ ಇದೀವಿ ಸಜ್ಜೆ ಬೆಳೆಯಲ್ಲಿ ಅಂತಂದ್ರೆ, 2-3 ವಾರಗಳ ಮುಂಚೆನೆ ಸೇಮ್ ಹೇಗೆ ನೀರಾವರಿಯಲ್ಲಿ ಮಾಡಿರ್ತೀವೋ ಆ ರೀತಿ ನಾವು ಸಾವಯವ ಗೊಬ್ಬರಗಳ ಜೊತೆ ಮಣ್ಣಿನಲ್ಲಿ ಸೇರಿಸಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಅದಲ್ಲದೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸಜ್ಜೆ ಬೆಳೆದಂತಹ 1 ತಿಂಗಳಾದ್ಮೇಲೆ 0.75% ಅಷ್ಟು ಕಬ್ಬಿಣದ ಸಲ್ಫೇಟ್ ಅಂದ್ರೆ 7.5 grams ಅಂತ ಏನ್ ಹೇಳ್ತೀವಿ ಅದನ್ನ ನೀಡಬೇಕು. ಮತ್ತೆ 2 grams ಸುಣ್ಣವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಬೆಳೆ ಬೆಳೆದ 1 ತಿಂಗಳ ಆದ್ಮೇಲೆ. ಇದಲ್ಲದೆ ಖುಷ್ಕಿ ಬೆಳೆಯಲ್ಲಿ ಮೇನ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ, ಬೀಜವನ್ನ ಬಿತ್ತೋದಕ್ಕಿಂತ ಮುಂಚೆ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 2-3 ಗಂಟೆಗಳ ಕಾಲ ಒಣಗಿಸಿ ಬೀಜೋಪಚಾರವನ್ನ ಮಾಡಿ 45-60 cm ಅಂತರದ ಸಾಲುಗಳಲ್ಲಿ ಬಿತ್ತಿ ಮತ್ತು 15 cm ಅಂತರಕ್ಕೆ ಒಂದು ಸಸಿಯನ್ನು ಉಳಿಸಿ ಉಳಿದೆಲ್ಲವುಗಳನ್ನು ಬಿತ್ತಿದ 3 ವಾರಗಳಲ್ಲಿ ಕಿತ್ತು ಹಾಕಬೇಕಾಗುತ್ತೆ. ಖುಷ್ಕಿಯಲ್ಲಿ ಯಾಕೆ ನಾವು ನೀರಿನಲ್ಲಿ ನೆನೆಸಿಡಬೇಕ ಕಾರಣ ಅಂತಂದ್ರೆ, ನಾನು ಬೀಜೋಪಚಾರಗಳ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದೇ ರೀತಿ ಸಜ್ಜೆ, ಈ ಪರ್ಲ್ ಮಿಲ್ಲೆಟ್ ಅಂತ ಹೇಳ್ಕರ್ತೀವಿ, ಹಿಂದೆಲ್ಲ ಇದಕ್ಕೆ ಬಾಜ್ರ ಅಂತಾನು ಹೇಳ್ಕರ್ತೀವಿ, ಇದರ ಕಾಳುಗಳೇನಿರ್ತವೆ ಬಹಳ ಸಣ್ಣಗಿರ್ತವೆ. ಈ ಕಾಳುಗಳಿಗೆ ನಾವು ಬೇರೆ ಎಲ್ಲ ವಸ್ತುಗಳಿಂದ ಬೀಜೋಪಚಾರ ಮಾಡೋದಕ್ಕಿಂತ ಮೊದಲು ನೀರಿಂದ ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಈ ಕಾಳುಗಳು ಏನ್ ಮಾಡ್ತವೆ, ರಾತ್ರಿ ಹೊತ್ತು ನೆನೆಸ್ಬಿಟ್ಟು ನಾವು ಬೀಜೋಪಚಾರ ಮಾಡಿದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಈ ಕ್ರಮಕ್ಕೆ ನಾವೇನ್ ಹೇಳ್ತೀವಿ, ಬೀಜವನ್ನ ಗಟ್ಟಿಗೊಳಿಸುವುದು ಅಂತ ಹೇಳ್ತೀವಿ. ನೀರನ್ನ ಹಿಡಿದಿಟ್ಟುಕೊಳ್ಳೋದ್ರಿಂದ ನಾವು ಏನಾರು ಖುಷ್ಕಿ ಪ್ರದೇಶದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಬೀಜವನ್ನು ಬಿತ್ತೋದಾದ್ರೆ ಅದು ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ ಅವಾಗ, ಯಾಕಂದ್ರೆ ನೀರನ್ನು ಆಲ್ರೆಡಿ ಹಿಡಿದಿಟ್ಟುಕೊಳ್ಳಿರುತ್ತೆ. ಅದರಿಂದ ಏನಾಗುತ್ತೆ, ಕಿಣ್ವಗಳ ಚಟುವಟಿಕೆಗಳು ಶುರು ಆಗಿರುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಏನಾರು ನಾವು ಖುಷ್ಕಿಯಲ್ಲಿ ಬೆಳೆ ಬೆಳೆಯೋದಾದ್ರೆ ಅದು ಸಾಮಾನ್ಯವಾಗಿ ಹೆಚ್ಚಾಗಿ ಮೊಳಕೆ ಒಡೆಯೋದನ್ನ ನೋಡಬಹುದು. ಅದರಿಂದ ಖುಷ್ಕಿ ಪದ್ಧತಿಯಲ್ಲಿ ಮಾಡೋದಾದ್ರೆ ಇದೊಂದು ಪದ್ಧತಿಯನ್ನ ಅನುಸರಿಸೋದು ಬಹಳ ಸೂಕ್ತ. ಮತ್ತೆ ವಲಯ ಮೂರು ಈ ಬೆಳೆಯನ್ನ ಬೆಳೆಯೋದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 120 cm ಅಂತರ ಅಗಲವಾದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 5 cm ಅಂತರದಲ್ಲಿ ಬಿತ್ತನೆಯನ್ನು ಮಾಡ್ಬೇಕಾಗತ್ತೆ. ಮತ್ತೆ ಸಜ್ಜೆ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಇನ್ನೊಂದು ಅಂಶನ ತೆಳಗಿಲ್ಲ ಇಟ್ಕೋಬೇಕು. ಏನಂತಂದ್ರೆ ಇದನ್ನು ತೊಗರಿ ಬೆಳೆ ಜೊತೆನೂ ಕೂಡ ಮಿಶ್ರ ಬೆಳೆಯನ್ನಾಗಿ ಬೆಳಿಬಹುದು. ಅಂದ್ರೆ ತೊಗರಿ ಮತ್ತೆ ಸಜ್ಜೆಯನ್ನ 2:1 ನಲ್ಲಿ ಬೆಳಿಬಹುದು. ಅಂದ್ರೆ 2 ಸಾಲ ಸಜ್ಜೆಯನ್ನ ಹಾಕಿದ್ರೆ 1 ಸಾಲು ನಾವು ಏನ್ ಮಾಡ್ಬೇಕಾಗತ್ತೆ, ತೊಗರಿಯನ್ನ ಹಾಕ್ಬೇಕಾಗತ್ತೆ. ಮತ್ತೆ ಬೀಜಗಳನ್ನು ಬೆಳೆದಾಗ ಇದಕ್ಕೆ ಏನ್ ಮಾಡ್ಬೇಕು, ನಾನು ಏನ್ ಹೇಳಿದೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಲ್ಲ, ಅದ್ರಗಳಿಂದ ಬೀಜೋಪಚಾರವನ್ನ ಮಾಡಬೇಕು. ಒಂದ್ ವೇಳೆ ದ್ವಿಬೆಳೆ ಯೋಜನೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯ ಪದ್ಧತಿಯಿಂದ ಸಜ್ಜೆಯನ್ನ ಬೆಳಿಬೇಕಾಗತ್ತೆ. ಬೆಳೆ ಕಟಾವು ಮಾಡಿದ ಕೂಡಲೇ ತೆಗೆದು ಹಿಂಗಾರು ಹಂಗಾಮಿನಲ್ಲಿ ಜಮೀನನ್ನು ಉಳುಮೆ ಮಾಡದೆ ಮಿತ ಉಳುಮೆ ಪದ್ಧತಿಯಲ್ಲಿ ಕಡಲೆಯನ್ನ ಬೆಳೆಯುವುದರಿಂದ ಮುಂಗಾರಿನಲ್ಲಿ ಜಮೀನನ್ನು ಪಡಬಿಟ್ಟು ಹಿಂಗಾರಿನಲ್ಲಿ ಸಾಮಾನ್ಯ ಪದ್ಧತಿಯಲ್ಲಿ ಕಡವೆ ಬೆಳೆಯುವುದಕ್ಕಿಂತ ಹೆಚ್ಚು ಆದಾಯವನ್ನ ನಾವು ಪಡಿಬಹುದು. ಸಾಮಾನ್ಯವಾಗಿ ಏನಂತಾರೆ, ಖುಷ್ಕಿಯಲ್ಲಿ ಮಾಡೋದಾದ್ರೆ ಈ ತರದಲ್ಲಿ ಮಾಡ್ತಾರೆ. ಮತ್ತೆ ಅಂತರ್ಬೇಸಾಯವನ್ನ ಹೇಗ್ ಮಾಡಬೇಕು ಅಂತಂದ್ರೆ, ಈ ಸಜ್ಜೆ ಬೆಳೆಯಲ್ಲಿ ಬಿತ್ತಿದ 20 ದಿನಗಳ ನಂತರ ತೆನೆ ಬರುವ ತನಕ 2-3 ಬಾರಿ ಅಂತರ್ಬೇಸಾಯನ ಮಾಡಬೇಕು. ಮೊದಲ ಅಂತರ್ಬೇಸಾಯದ ನಂತರ 1 ಬಾರಿ ಕೈಗಳಿಗೆ ಮಾಡಿ ಬಿತ್ತನೆಯಾದ 4 ವಾರಗಳ ನಂತರ ಮಣ್ಣನ್ನು ಏರಿಸಬೇಕು. ಸಜ್ಜೆಯನ್ನು 30 cm ಮತ್ತು 60 cm ಅಂತರದ ಜೋಡು ಸಾಲುಗಳಲ್ಲಿ ಇಲ್ಲವೇ 45 cm ಅಂತರದ ಸಾಮಾನ್ಯ ಸಾಲುಗಳಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆಯಾದ 1 ತಿಂಗಳಾದ್ಮೇಲೆ 2 ಸಜ್ಜೆ ಸಾಲುಗಳ ಮಧ್ಯದಲ್ಲಿ ರಂಟೆಯಿಂದ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ದಿಂಡಿನಿಂದ ಬದು ಸಾಲುಗಳು ಮಾಡುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಮಳೆಯ ನೀರು ಸಂಗ್ರಹವಾಗಲು ಸಾಧ್ಯವಾಗುತ್ತೆ. ಈ ರೀತಿ ನಾವು ಅಂತರ ಬೇಸಾಯ ಪದ್ಧತಿಯನ್ನ ಕೈಗೊಳ್ಳಬೇಕು.
0: ಸಜ್ಜೆ ಬೆಳೆಯಲ್ಲಿ ನೀರಿನ ಪೂರೈಕೆ ಮತ್ತು ಕಳೆ ನಿಯಂತ್ರಣದ ಬಗ್ಗೆ ತಿಳಿಸಿ. ಈ ನೀರಿನ ಪೂರೈಕೆಯನ್ನ ಯಾವ ಪ್ರಮಾಣದಲ್ಲಿ ಯಾವಾಗ ಎಷ್ಟು ರೀತಿಯಲ್ಲಿ ಆ ಬೆಳೆಗಳಿಗೆ ಕೊಡಬೇಕು ಮತ್ತು ಸಕಾಲದಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನ ರೈತರು ಅನುಸರಿಸಬೇಕಾಗ್ತದೆ ಅದನ್ನ ತಿಳಿಸಿ.
2: ಖಂಡಿತ. ಈಗ ನೀರಾವರಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ 10 ದಿನಗಳಿಗೆ ಒಂದ್ಸರಿ ಕೊಡ್ಬೇಕಾಗುತ್ತೆ. ಕಪ್ಪು ಮಣ್ಣಿನಲ್ಲಿ 20 ದಿನಗಳಿಗೊಮ್ಮೆ ನೀರನ್ನ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅದರಲ್ಲಿ ಹೆಚ್ಚಾಗಿರುತ್ತೆ. ನೀರಾವರಿಯಲ್ಲಿ ಏನಾದ್ರು ಕಳೆ ಕಂಡಾಗ ನಾವು ಏನ್ ಮಾಡಬೇಕು ಅಂತಂದ್ರೆ, ಬಿತ್ತನೆ ಮಾಡಿದ ಅಥವಾ ಮರುದಿನ ಎಕರೆಗೆ 0.4 kg ಅಟ್ರಾಜಿನ್ ಶೇಕಡ 50 ನೀರಿನಲ್ಲಿ ಕರಗುವ ಪುಡಿಯನ್ನು 300 L ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಕಳೆನಾಶಕವನ್ನ ಮಾಡಬಹುದು. ನೀರಾವರಿ ಮತ್ತೆ ಖುಷ್ಕಿ ಎರಡೂ ಪ್ರದೇಶದಲ್ಲೂ ನಾವು ಈ ರೀತಿ ಕ್ರಮವನ್ನ ಅನುಸರಿಸಬೇಕಾಗತ್ತೆ.
0: ಇನ್ನು ಬೆಳೆ ಅಂತ ಹೇಳಿ ಬಂದಾಗ ಅದರ ಪ್ರಮುಖವಾಗಿ ಅದರಲ್ಲಿ ಕಾಡುವಂತಹ ಸಮಸ್ಯೆಯೇ ಈ ರೋಗ ಅಥವಾ ಕೀಟಗಳು. ಸಜ್ಜೆ ಬೆಳೆಯಲ್ಲಿ ಯಾವೆಲ್ಲ ರೋಗಗಳು ಕಂಡು ಬರ್ತದೆ ಮತ್ತು ಯಾವೆಲ್ಲ ಕೀಟಗಳು ಇದಕ್ಕೆ ಹಾನಿ ಉಂಟು ಮಾಡ್ತದೆ ಅದನ್ನ ತಿಳಿಸಿ ಮತ್ತು ಅದರ ನಿಯಂತ್ರಣದ ಬಗ್ಗೆಯೂ ಹೇಗೆ ಗಮನ ಹರಿಸಬೇಕು ಅನ್ನೋದನ್ನ ತಿಳಿಸಿ.
2: ಖಂಡಿತ. ಈ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳು ಯಾವುವು ಮತ್ತು ಕೀಟಗಳು ಯಾವುವು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಕೀಟಗಳು ಅಂತ ಅಂದ್ರೆ ಬೊಂಬೆ ದುಂಬಿ ಅಥವಾ ರಸ ಹೀರುವ ತಗಣಿ ಅಂತ ಹೇಳಿ ಕರಿತೀವಿ. ಇದೊಂದು ಸಜ್ಜೆ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟ. ಈ ಕೀಟ ಬಂದಾಗ ನಮ್ಮ ಹೊಲದಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತವೆ ಅಂದ್ರೆ, ಕಾಳು ಜುಳ್ಳಾಗಿ ಕಪ್ಪಾಗಿ ಕಾಣಕ್ಕೆ ಶುರು ಆಗ್ಬಿಡ್ತವೆ. ಕಾಳುಗಳು ಏನಿರ್ತವಲ್ಲ ಅವು ಕಪ್ಪಾಗ್ತವೆ. ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಎಕರೆಗೆ 8 kg ಮೆಲಥಿಯೋನ್ ಶೇಕಡ 5 ಪುಡಿಯನ್ನು ತೆನೆಗಳ ಮೇಲೆ ಧೂಳೀಕರಿಸಬೇಕಾಗುತ್ತೆ. ಮೊದಲು ಮಾಡಬೇಕಾಗಿರುವಂತಹ ಅಂಶ ಇದು. ಎರಡನೇದು ಪ್ರಮುಖ ರೋಗಗಳು ಯಾವುದು ಅಂತ ಕೇಳಿದ್ರಿ. ಇದರಲ್ಲಿ ರೋಗಗಳು ಅಂತಂದ್ರೆ ತೆನೆ ಜಿಗಿ ರೋಗ ಅಂತ ಬರುತ್ತೆ. ಒಂದು 3 ರೋಗಗಳು ಪ್ರಮುಖವಾಗಿ ಬರುತ್ತೆ. ತೆನೆ ಜಿಗಿ ರೋಗ, ಎರಗಟ್ ಅಂತ ಹೇಳಿ ಕರಿತೀವಿ ಅದಕ್ಕೆ, ಅಥವಾ ಎಲೆ ತುಕ್ಕು ರೋಗ ಅಂತ ಬರುತ್ತೆ, ಕೀದಿಗೆ ರೋಗ ಅಂತ. ಕೀದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಿ ಕರಿತೀವಿ. ಈ ತೆನೆ ಜಿಗಿ ರೋಗದಂತಹ ಪ್ರಮುಖ ಲಕ್ಷಣಗಳು ಏನು ಅಂದ್ರೆ, ಸಕ್ಕರೆ ಪಾಕದಂತಹ ದ್ರವ್ಯವು ತೆನೆಗಳಿಂದ ಜಿಂಗುವುದಲ್ಲದೆ ಎಲೆಗಳ ಮೇಲೆ ಬಿದ್ದು ಎಲೆ ಕಪ್ಪಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಇದರಿಂದ ತೆನೆಗಳಲ್ಲಿ ಕಾಳಿನ ಸಂಖ್ಯೆ ಕಡಿಮೆ ಆಗೋದು ಪ್ರಮುಖ ಲಕ್ಷಣಗಳು ಇವು ತೆನೆ ಜಿಗಿ ರೋಗ ಕಂಡು ಬಂದಾಗ. ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ, 2 gram ಝೈರಾಮ್ 18WP ಅಂತ ಏನ್ ಹೇಳ್ತೀವಿ ಅದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಜೂನ್ ಅಥವಾ ಜುಲೈ ಕೊನೆಯಲ್ಲಿ ನಾವು ಏನಾದರೂ ಬಿತ್ತನೆ ಮಾಡೋದ್ರಿಂದ ಈ ರೋಗದಿಂದ ನಾವು ಕಡಿಮೆ ಪ್ರಮಾಣ ಈ ರೋಗ ಹರಡುವುದನ್ನು ನೋಡಬಹುದು. ಎಲೆ ತುಕ್ಕು ರೋಗ ಅನ್ನೋದು ಎರಡನೇ ಪ್ರಮುಖ ರೋಗ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಎಲೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳು ಎಲೆಗಳ ತಾಮ್ರ ಬಣ್ಣಕ್ಕೆ ತಿರುಗುವುದರಿಂದ ಇಳುವರಿ ಕಡಿಮೆ ಆಗುತ್ತೆ. ಈ ಎಲೆ ತುಕ್ಕು ರೋಗ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ, ಕೇದಿಗೆ ರೋಗ ಕಂಡು ಬಂದಲ್ಲಿ 2 ಗ್ರಾಂನಷ್ಟು ಝೈನೆಬ್ 75 WP ಅಥವಾ 2 ಗ್ರಾಂನಷ್ಟು ಮ್ಯಾಂಕೋಸೆಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. 3ನೇ ಪ್ರಮುಖ ರೋಗ ಯಾವುದು ಅಂದ್ರೆ ಕೇದಿಗೆ ರೋಗ ಅಂತ ಹೇಳ್ತಿರ್ತೀವಿ. ಈ ಕೇದಿಗೆ ರೋಗಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಹಸಿರು ತೆನೆ ರೋಗ ಅಂತಾನು ಹೇಳಬಹುದು. ಇದ್ದಾಗ ಏನಾಗುತ್ತೆ ಅಂದ್ರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಮೊದಲನೇದಾಗಿ ಎಲೆಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ತುದಿಯವರೆಗೆ ಅಗಲವಾದ ಗೆರೆಗಳು ಕಾಣುವುದು. ರೋಗ ಪೀಡಿತ ಸಸ್ಯಗಳಲ್ಲಿ ಹೆಚ್ಚಿನ ಕವಲುಗಳು ಬರುವುದು. ತೆನೆಗಳು ಬಹುಶಃ ಅಥವಾ ಪೂರ್ತಿಯಾಗಿ ಹಸಿರು ಬಣ್ಣದ ಸಣ್ಣದಾದ ತಿರುಚಿದ ಎಲೆಗಳಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಈ ಪ್ರಮುಖ ರೋಗ ಇದು ಹಾಗಾದ್ರೆ ಕೇದಿಗೆ ರೋಗ ಅನ್ನೋದು ಏನಿದೆಯಲ್ಲ, ಇದರಿಂದ 60% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಇದರ ನಿರ್ವಹಣಾ ಕ್ರಮಗಳು ಏನು ಅಂತ ಅಂದ್ರೆ ಗಿಡಗಳನ್ನ ಬೇರು ಸಮೇತ ಕಿತ್ತು ನಾಶ ಮಾಡೋದೇ ಇದಕ್ಕೆ ಒಂದು ಪ್ರಮುಖ ನಿರ್ವಹಣಾ ಕ್ರಮ. ಇದನ್ನ ಎಲ್ಲ ರೈತರು ಅನುಸರಿಸಬೇಕು.
0: ಈ ಬೆಳೆಯಲ್ಲಿ ನೀರಾವರಿ ಮತ್ತು ಕೃಷಿಯಲ್ಲಿ ಎಷ್ಟು ಇಳುವರಿಯನ್ನ ರೈತರು ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ಇದು ಪ್ರಮುಖವಾದಂತಹ ಪ್ರಶ್ನೆ. ಬೆಳೆಯ ಬೀಜ ಪ್ರಮಾಣ, ಗೊಬ್ಬರ, ನೀರಾವರಿ, ಕುಷ್ಕಿ ಇದೆಲ್ಲವನ್ನ ರೈತರಿಗೆ ಮಾಹಿತಿಯನ್ನ ನೀಡಿದಾಗ ಕಡೆಯದಾಗಿ ಬರುವಂತಹ ಪ್ರಶ್ನೆ, ಈ ಬೆಳೆಯಲ್ಲಿ ನೀರಾವರಿ ಮತ್ತು ಕುಷ್ಕಿಯಲ್ಲಿ ಎಷ್ಟು ಮಟ್ಟದ ಇಳುವರಿಯನ್ನ ಇಲ್ಲಿ ನಿರೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿ.
2: ಖಂಡಿತ, ಈ ಬೆಳೆಯಲ್ಲಿ ನಾವು ಎಷ್ಟು ಇಳುವರಿಯನ್ನ ಪಡಿಬಹುದು ಹಾಗಾದ್ರೆ, ಈಗ ನೀರಾವರಿಯಲ್ಲಿ ಬೆಳೆಯೋದಾದ್ರೆ ಏನಾಗುತ್ತೆ ಅಂತಂದ್ರೆ 12-15 ಕ್ವಿಂಟಲ್ ಅಷ್ಟು ಕಾಳು ಮತ್ತೆ 2 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿತೀವಿ. ಅದೇ ಒಂದು ವೇಳೆ ಕುಷ್ಕಿ ಪ್ರದೇಶದಲ್ಲಿ ನಾವು ಬೆಳೆಯೋದಾದ್ರೆ 6 ಕ್ವಿಂಟಲ್ಷ್ಟು ಕಾಳು ಮತ್ತು 1-1.6 ಟನ್ನಷ್ಟು ಮೇವಿನ ಇಳುವರಿಯನ್ನ ಪಡಿಬಹುದು. ಮತ್ತೆ ಇದರಲ್ಲಿ ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಯಾವುದನ್ನು ನಾವು ಅನುಸರಿಸಬೇಕು ಅನ್ನೋದಾದ್ರೆ, ಬೇಸಿಗೆ ಬೆಳೆಯನ್ನ ಜನವರಿಯಲ್ಲಿಯೂ ಅಥವಾ ಮಳೆಗಾಲದ ಬೆಳೆಯನ್ನು ಜೂನ್ ಮಧ್ಯದಿಂದ ಜುಲೈ ಮಧ್ಯದವರೆಗೆ ಬಿತ್ತನೆ ಮಾಡಬೇಕು. ಯಾಕೆಂದ್ರೆ ಜುಲೈ ಮಧ್ಯದಲ್ಲಿ ಮಾಡಿದ್ರೆ ಕೆಲವು ರೋಗಗಳಿಗೆ ತುತ್ತಾಗುವುದನ್ನ ನಾವು ಕಡಿಮೆ ಮಾಡಬಹುದು. ಇಲಕ್ಕಗಳು ಒಡೆಯುವಾಗ, ತೆನೆ ಬರುವಾಗ, ಕಾಳು ಕಟ್ಟುವ ಹಂತದಲ್ಲಿ ತಪ್ಪದ ನೀರನ್ನ ಹಾಯಿಸಬೇಕು. ಇದು ಪ್ರಮುಖ ಘಟ್ಟಗಳು. ಈ ಘಟ್ಟಗಳಲ್ಲಿ ನಾವು ನೀರು ಕೊಡೋದು ಬಹಳ ಮುಖ್ಯ. ಕುಷ್ಕಿಯಲ್ಲಿ ಮಾಡೋದಾದ್ರೆ ಖರ್ಚಿಲ್ಲದ ಬೇಸಾಯ ಕ್ರಮಗಳು ಯಾವುವು ಅಂತ ಅಂದ್ರೆ, ಬೆಳೆಯನ್ನು ಜೂನ್ ಮೊದಲ ಪಕ್ಷದಿಂದ ಜುಲೈ ಮಧ್ಯಭಾಗದವರೆಗೂ ಬಿತ್ತನೆಯನ್ನು ಮಾಡಬೇಕು. ಮತ್ತೆ ಬಿತ್ತನೆಯ ಬೀಜಗಳನ್ನು 8%ಷ್ಟು ಉಪ್ಪಿನ ದ್ರಾವಣದಲ್ಲಿ ಹಾಕಿ ತೇಲುವ ಶಿಲೀಂಧ್ರದ ಎರ್ಗಟ್ ಕಣಗಳನ್ನು ಬೇರ್ಪಡಿಸಿ ನಂತರ ಬೀಜಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ.
0: ಧನ್ಯವಾದ ಮೇಡಮ್. ಈವರೆಗೂ ಕೂಡ ಅಧಿಕ ಇಳುವರಿಗಾಗಿ ಸಜ್ಜೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಹೇಗೆ ನಮ್ಮ ರೈತರು ಒಳ್ಳೆಯ ಬೆಳೆಯನ್ನ ಫಸಲನ್ನ ಪಡಿಬಹುದು ಅನ್ಲಿಕ್ಕೆ ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಧನ್ಯವಾದಗಳು.
2: ಧನ್ಯವಾದ.

0: ರೂಪೇ ಕ್ಲೇಮ್ ಕೆ ರೂಪೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ವರ್ತಮಾನದಲ್ಲಿ ಬದುಕಿ. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ವರ್ತಮಾನದಲ್ಲಿ ಬದುಕಿ. ನಗರದ ದೊಡ್ಡ ಶ್ರೀಮಂತ, ಅವನಿಗೆ ಎಷ್ಟು ಆಸ್ತಿ ಇದೆ ಎಂಬುದರ ಲೆಕ್ಕವೇ ಇಲ್ಲ. ಅದಕ್ಕಾಗಿ ತಮ್ಮ ಸಂಸ್ಥೆಯ ಹಿರಿಯ ಲೆಕ್ಕಪತ್ರ ನೋಡುವ ಅಧಿಕಾರಿಯನ್ನು ಕರೆದು ಎಲ್ಲಾ ಲೆಕ್ಕ ಹಾಕಿ, ನನಗೆ ಎಷ್ಟು ಆಸ್ತಿ ಇದೆ, ಸ್ಥಿರ ಆಸ್ತಿ ಎಷ್ಟು, ಚರ ಆಸ್ತಿ ಎಷ್ಟು, ನನಗೆ ಎಷ್ಟು ಬರಬೇಕಾಗಿದೆ, ಒಂದು ವೇಳೆ ನಾನು ಕೊಡುವುದಿದ್ದರೆ ಎಷ್ಟು ಕೊಡಬೇಕಾಗುವುದು, ಎಷ್ಟು ಕಟಬಾಕಿ ಇದೆ, ಇದು ಬರುವುದೇ ಇಲ್ಲವೇ ಎಂದು ಪರಿಗಣಿಸಬಹುದಾದ ಸಂಪತ್ತು ಎಷ್ಟು, ಎಲ್ಲಾ ವಿವರಗಳನ್ನು ತಿಳಿಸಲು ಕೇಳಿದಾಗ ಲೆಕ್ಕಪತ್ರ ವಿಶೇಷ ತಜ್ಞರಾದ ಅಧಿಕಾರಿ ಸರಿ, ಒಂದು ತಿಂಗಳಲ್ಲಿ ವರದಿ ನೀಡುವುದಾಗಿ ಹೇಳಿದ. ಶ್ರೀಮಂತನಿಗೆ ಒಂದು ತಿಂಗಳು ಕಳೆಯುವುದು ಬಹಳ ಕಷ್ಟವಾಯಿತು. ಅದೇ ಚಿಂತೆಯಲ್ಲಿ ಊಟ ರುಚಿಸಲಿಲ್ಲ, ನಿದ್ದೆ ಬರುತ್ತಿಲ್ಲ. ಕೊನೆಗೆ ತಿಂಗಳ ಅವಧಿ ಮುಗಿಯಿತು. ಲೆಕ್ಕಪತ್ರದ ಎಲ್ಲ ವಿವರ ನೀಡಿದ ತಜ್ಞ, ಸ್ವಾಮಿ, ನೀವು ಏಳು ತಲೆಮಾರು ಏನೂ ಮಾಡದೆ ಕುಳಿತು ತಿಂದರೂ ಸಾಲುವಷ್ಟು ಸಂಪತ್ತು ನಿಮ್ಮದು ಎಂದು ಟಿಪ್ಪಣಿ ಮಾಡಿದ. ಈಗ ಶ್ರೀಮಂತನಿಗೆ ಹೊಸ ಚಿಂತೆ ಆರಂಭವಾಯಿತು. ಎಲ್ಲಾ ನೆಮ್ಮದಿ ನಾಶವಾಯಿತು, ಸುಖ ಶಾಂತಿ ಮಾಯವಾಯಿತು. ಈಗ ಪೂರ್ಣ ರೀತಿ ಹಾಸಿಗೆ ಹಿಡಿದ. ಏಳನೇ ತಲೆಮಾರಿನವರು ತಿನ್ನುವಷ್ಟು ಇದೆ, ಆದರೆ ಎಂಟನೇ ಒಂಬತ್ತನೇ ತಲೆಮಾರಿನವರು ಏನು ಮಾಡಬೇಕೆಂಬ ಚಿಂತೆಯಲ್ಲಿ ಮುಳುಗಿಬಿಟ್ಟ. ಶ್ರೀಮಂತನ ಸ್ಥಿತಿ ನೋಡಿ ಅವನ ಆಪ್ತಮಿತ್ರನೊಬ್ಬ ಗುಡ್ಡದ ಮೇಲಿರುವ ಸಂತರನ್ನು ಭೇಟಿಯಾಗುವುದು ಸೂಕ್ತ ಎಂದ. ಶ್ರೀಮಂತ ತಡ ಮಾಡಲಿಲ್ಲ, ತನಗೆ ಕಾಡುತ್ತಿರುವ ಸಮಸ್ಯೆಯನ್ನು ಸತ್ಪುರುಷರಿಗೆ ನಿವೇದಿಸಿದ. ಸಂತರು, ನೀನು ನಾಳೆ ಕೊಳಚೆ ಪ್ರದೇಶದಲ್ಲಿ ಅರ್ಧ ಕೆಜಿಯಂತೆ ಹಿಟ್ಟು ಹಂಚು ಎಂದ. ಶ್ರೀಮಂತ ಸಂತಸದಿಂದ ಮರಳಿದ. ನಾಳೆ ಸಂಜೆ ಹೊತ್ತಿಗೆ ಹಿಟ್ಟಿನ ಚೀಲ ತೆಗೆದುಕೊಂಡು ಸೇವಕರೊಂದಿಗೆ ಕೊಳಚೆ ಪ್ರದೇಶದ ಬಡವರು ಇದ್ದಲ್ಲಿ ಹೋದ. ಮೊದಲು ಮನೆಯಲ್ಲಿ ಮುದುಕಿ ಇದ್ದಳು, ಅವಳಿಗೆ ಹಿಟ್ಟು ತೆಗೆದುಕೊಳ್ಳಲು ಹೇಳಿದಾಗ ಅವಳು ನಿರಾಕರಿಸಿದಳು. ನಮ್ಮ ಊಟ ಆಗಿದೆ ಎಂದಳು. ಆಗಲಿ, ನಾಳೆ ಇರಲಿ ಎಂದು ಶ್ರೀಮಂತ ಒತ್ತಾಯ ಮಾಡಿದಾಗ, ಇಂದಿನ ವ್ಯವಸ್ಥೆ ಮಾಡಿದವ ನಾಳೆಯೂ ವ್ಯವಸ್ಥೆ ಮಾಡುತ್ತಾನೆ, ನಾನು ನಾಳೆಗಾಗಿ ಸಂಗ್ರಹಿಸುವುದಿಲ್ಲ ಎಂದಳು. ಶ್ರೀಮಂತನಿಗೆ ಜ್ಞಾನೋದಯವಾಯಿತು. ಇಲ್ಲದ ತೊಂದರೆ ಸೃಷ್ಟಿಸಿ ಸೊರಗುವುದರ ಬದಲು ವರ್ತಮಾನದಲ್ಲಿ ಬದುಕಬೇಕೆಂದು ಅರಿತ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಅಡುಗೆ ಮನೆಯಲ್ಲಿ ಆರೋಗ್ಯ ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರು.

ಅಡುಗೆ ಮನೆಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ ವಾಯುವಿಡಂಗ ಎಂಬ ಅಪದ್ರಕ್ಷಕ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಾಣಂತಿ ಹಾಗೂ ಮಗುವನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದ ನಂತರ ಮನೆಯ ಜನರಿಗೆ ಕೆಲಸವೋ ಕೆಲಸ. ಮನೆಯ ಗಂಡು ಮಕ್ಕಳು ಬೇವಿನ ಗಿಡ ಹತ್ತಿ ಅದರ ಟೊಂಗೆ ಮುರಿದು ಎಲೆಯನ್ನು ಹರಿದು ತಂದರೆ ಅಮ್ಮಂದಿರು ಅದರ ಎಲೆಗಳನ್ನು ಹರಿದು ಅದಕ್ಕೆ ವಾಯುವಿಡಂಗ, ಬಜೆ, ನೆನೆಸಿದ ಅರಿಶಿಣ ಕೊಂಬುಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿ ನುಣ್ಣಗಿನ ಪೇಸ್ಟ್ ನಂತಹ ಮಿಶ್ರಣವನ್ನು ತಯಾರಿಸುತ್ತಾರೆ. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಬಾಣಂತಿಗೆ ಬಿಸಿನೀರನ್ನು ಹಾಕುವ ಮುನ್ನ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಕಾಯಿಸಿದ ಕೊಬ್ಬರಿ ಎಣ್ಣೆಯನ್ನು ಶರೀರಕ್ಕೆ ಲೇಪಿಸಿಕೊಳ್ಳಲು ನೀಡಿ ನಂತರ ಈ ಮಿಶ್ರಣವನ್ನು ಒಂದು ದೊಡ್ಡ ಬಟ್ಟಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕಲಸಿ ಬಾಣಂತಿಗೆ ಇಡೀ ದೇಹಕ್ಕೆ ಲೇಪಿಸಿಕೊಳ್ಳಲು ನೀಡುತ್ತಾರೆ. ಇಡೀ ಮೈಯನ್ನು ಮೆಲುವಾಗಿ ನೀವಿ ಸುಡು ಸುಡುವ 7-8 ಬಕೆಟ್ ನೀರನ್ನು ಆಕೆಗೆ ಎರೆದು ಸ್ನಾನ ಮಾಡಿಸುತ್ತಾರೆ. ಹೀಗೆ ಕನಿಷ್ಠ 1 ತಿಂಗಳವರೆಗೆ ಆಕೆಗೆ ಬಾಣಂತನದ ಸ್ನಾನ ಕಡ್ಡಾಯವಾಗಿ ಇರುತ್ತದೆ. ಹೆರಿಗೆ ಸಮಯದ ಎಲ್ಲಾ ದೈಹಿಕ ತೊಂದರೆಗಳನ್ನು ನೈಸರ್ಗಿಕವಾಗಿ ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಯಾವುದೇ ರೀತಿಯ ಸೋಂಕುಗಳು ಬಾಣಂತಿಗೆ ತಾಗದಿರಲಿ ಎಂದು ಲೇಪಿಸುವ ಈ ಮಿಶ್ರಣವು ಆಕೆಯ ತನುವಿನಲ್ಲಿ ನವ ಚೈತನ್ಯವನ್ನು ತುಂಬುವುದು. ಬೇವಿನ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು, ವಾಯುವಿಡಂಗ ಕ್ರಿಮಿನಾಶಕ ಗುಣವನ್ನು, ಬಜೆ ಹಾಗೂ ಅರಿಶಿಣ ಊತ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲೂ ವಾಯುವಿಡಂಗ ಎಂಬ ಹೆಸರನ್ನು ಮೊಟ್ಟ ಮೊದಲ ಬಾರಿ ನಾನು ಕೇಳಿದ್ದು ನನ್ನ ದೊಡ್ಡಮ್ಮ ಈ ಕುರಿತು ಸಾಕಷ್ಟು ವಿಷಯಗಳನ್ನು ಹೇಳಿದರು. ವಾಯುವಿಡಂಗದ ಬೀಜಗಳು ಕರಿಮೆಣಸಿನ ಕಾಳಿನಂತೆ ಇದ್ದು ಅದರ ಮೇಲ್ಮೈ ಮಾತ್ರ ತುಸು ನುಣ್ಣಗೆ ಇರುತ್ತದೆ. ಬಾಣಂತಿಯರಿಗೆ ಬೇವು ಅರಿಶಿಣದ ಜೊತೆಗೆ ಕಲಸಿ ದೇಹಕ್ಕೆ ಲೇಪಿಸಿಕೊಳ್ಳಲು ಇದನ್ನು ನೀಡುವ ಕಾರಣ ಇದರಲ್ಲಿರುವ ಕ್ರಿಮಿನಾಶಕ ಗುಣ. ಎಷ್ಟೋ ಬಾರಿ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಕೂಡ ಜಂತುಹುಳು ಬಾಧೆ ಕಂಡು ಬಂದಾಗ ವಾಯುವಿಡಂಗದ ಬೀಜಗಳನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ನೆಕ್ಕಿಸುವ ಮೂಲಕ ಹುಳುಬಾಧೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಚರ್ಮದಲ್ಲಿ ಉಂಟಾಗುವ ನವೆ, ತಿಂಡಿ, ಕಿರಿಕಿರಿಗಳನ್ನು ತಪ್ಪಿಸಲು ಕೂಡ ವಾಯುವಿಡಂಗದ ಬೀಜಗಳನ್ನು ಚೆನ್ನಾಗಿ ಅರೆದು ನುಣ್ಣಗಿನ ಪೇಸ್ಟ್ ಮಾಡಿ ಲೇಪಿಸುತ್ತಾರೆ. ಸಾಮಾನ್ಯವಾಗಿ ಕರುಳಿನಲ್ಲಿ ತೊಂದರೆ ಕೊಡುವ ಹುಳುಗಳ ಬಾಧೆಯನ್ನು ನಿವಾರಿಸಲು ಬಳಸುವ ಬಹುತೇಕ ಇತರ ಔಷಧಿಗಳ ಜೊತೆಯಾಗಿ ಬೇದಿಯ ಔಷಧವನ್ನು ಕೂಡ ನೀಡುತ್ತಾರೆ. ಈ ಬೇದಿಯ ಔಷಧವನ್ನು ನೀಡಲು ಕಾರಣ ಹೊಟ್ಟೆಯಲ್ಲಿ ಸತ್ತ ಹುಳುಗಳು ಕರುಳಿನಲ್ಲಿ ಉಳಿದುಕೊಳ್ಳಬಾರದು ಎಂದು, ಬೇದಿಯಾಗುವ ಮೂಲಕ ಮಲದಿಂದ ಹೊರಗೆ ಹೋಗಲಿ ಎಂಬ ಕಾರಣಕ್ಕಾಗಿ. ಆದರೆ ವಾಯುವಿಡಂಗಕ್ಕೆ ಮಾತ್ರ ಯಾವುದೇ ರೀತಿಯ ಬೇದಿಯ ಔಷಧವನ್ನು ಕೊಡುವುದಿಲ್ಲ. ಕಾರಣ ವಾಯುವಿಡಂಗದಲ್ಲಿ ನೈಸರ್ಗಿಕವಾಗಿ ಹುಳುಗಳನ್ನು ಕೊಲ್ಲುವ ಶಕ್ತಿಯ ಜೊತೆಗೆ ಅದನ್ನು ದೇಹದಿಂದ ಹೊರಗೆ ಹಾಕುವ ವಿರೇಚಕ ಗುಣವಿದೆ. ವಾಯುವಿಡಂಗ ತುಸು ಪೊದೆಯ ರೂಪದಲ್ಲಿ ಇದ್ದು ಮಲೆನಾಡ ಭಾಗದಲ್ಲಿ ಅಲ್ಲಲ್ಲಿ ಬೆಳೆಯುತ್ತದೆ. ಇವುಗಳನ್ನು ಸಂಸ್ಕೃತದಲ್ಲಿ ವಿಡಂಗ ಹಾಗೂ ಇಂಗ್ಲಿಷಿನಲ್ಲಿ ಫಾಲ್ಸ್ ಬ್ಲಾಕ್ ಪೆಪ್ಪರ್ ಎಂದು ಕರೆಯುತ್ತಾರೆ. ಈ ಗಿಡದ ಎಲೆಗಳನ್ನು ಹರಿದು ತಂದು ಚೆನ್ನಾಗಿ ಹುರಿದು ಈ ಮಿಶ್ರಣವನ್ನು ಚಟ್ನಿ ಇಲ್ಲವೇ ತಂಬುಳಿಗಳಲ್ಲಿ ಬಳಸುತ್ತಾರೆ. ತನ್ಮೂಲಕ ವಾತಬಾಧೆಯನ್ನು ನಿವಾರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ವಾಯುವಿಡಂಗದ ಎಲೆ, ಒಣಬೀಜಗಳು ಹಾಗೂ ಬೇರುಗಳನ್ನು ಔಷಧಿಯ ರೂಪದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಆಯುರ್ವೇದ ಔಷಧಿಗಳಲ್ಲಿ ಚೂರ್ಣ ಇಲ್ಲವೇ ಕಷಾಯದ ರೂಪದಲ್ಲಿ ಸೇವಿಸಲಾಗುತ್ತದೆ. ವಾಯುವಿಡಂಗವು ಎಂಬೇಲಿಯಾ ರೈಬ್ಸ್ ಎಂಬ ಪೊದೆ ಸಸ್ಯವಾಗಿದ್ದು ಇದು ಆಯುರ್ವೇದ ಶಾಸ್ತ್ರದಲ್ಲಿ ವಾಯುವಿಡಂಗವನ್ನು ವರ್ಣಿಸಲಾಗಿದೆ. ಇದರ ಬೀಜಗಳು ಅತ್ಯಂತ ಕಟು, ಕಹಿ ಮತ್ತು ತೀಕ್ಷ್ಣ ಗುಣವನ್ನು ಹೊಂದಿವೆ. ವಾಯುವಿಳಂಗ ಅಥವಾ ವಿಳಂಗ ಎಂದು ಕೂಡ ಇದನ್ನು ಕರೆಯುತ್ತಾರೆ. ವಾಯು ಎಂದರೆ ದೇಹದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಟ್ಟೆಯಲ್ಲಿ ಇರುವ ಅನಿಲ ಅಥವಾ ಗಾಳಿ. ವಿಳಂಗ ಎಂದರೆ ಕ್ರಿಮಿಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿರುವ ವಸ್ತು. ಒಟ್ಟಿನಲ್ಲಿ ವಾಯುವಿಡಂಗ ಎಂದರೆ ದೇಹದಲ್ಲಿ ಉಂಟಾಗುವ ವಾತವನ್ನು ಹಾಗೂ ಕ್ರಿಮಿಗಳನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿರುವುದು ಎಂದರ್ಥ. ವಾಯುವಿಡಂಗ ಅತ್ಯಂತ ಉತ್ತಮ ಮಲಬದ್ಧತೆ ನಿವಾರಕ ಔಷಧ. ಚರ್ಮದ ಕಾಯಿಲೆಗೆ, ಉರಿಯೂತಕ್ಕೆ ವಾಯುವಿಡಂಗ ಅತ್ಯುತ್ತಮ ಔಷಧಿ. ವಾಯುವಿಡಂಗದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಪಾಚಕ ಶಕ್ತಿ ಇದೆ. ಜೀರ್ಣಾಂಗದ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಮೂಲಕ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯಕವಾಗಿ ವಾಯುವಿಡಂಗವು ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದ ತಜ್ಞರು ಮಧುಮೇಹ ನಿವಾರಣೆಗೆ ವಾಯುವಿಡಂಗವನ್ನು ಸೇವಿಸಲು ಸೂಚಿಸುತ್ತಾರೆ. ಕರುಳಿನ ಸೋಂಕು ಹಾಗೂ ಜಂತುಹುಳುಗಳ ಬಾಧೆಯಿಂದ ಉಂಟಾಗುವ ಉದರಬೇನೆಯನ್ನು ನಿವಾರಿಸಿಕೊಳ್ಳಲು ವಾಯುವಿಡಂಗವನ್ನು ನಿಗದಿತ ಪ್ರಮಾಣದಲ್ಲಿ ಸೇವಿಸಬಹುದು. ನಿದ್ರಾಹೀನತೆಯನ್ನು ನಿವಾರಿಸುವಲ್ಲಿ ಕೂಡ ವಾಯುವಿಡಂಗ ಉತ್ತಮ ಔಷಧಿ.
ತಲೆನೋವಿಗೆ ಅತ್ಯುತ್ತಮ ಪರಿಹಾರವಾಗಿ ವಾಯುವಿಡಂಗವನ್ನು ಬಳಸಬಹುದು. ತಲೆಯ ಮೂಲಕ ತ್ರಿದೋಷವನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರುವ ಕಾರಣ ಆಯುರ್ವೇದದ ವೈದ್ಯರು ನಸ್ಯ ಚಿಕಿತ್ಸೆಯಲ್ಲಿ ಅನುತೈಲ ಹಾಗೂ ಷದ್ಬಿಂದು ತೈಲಗಳಲ್ಲಿ ಇದನ್ನು ಬಳಸುತ್ತಾರೆ. ವಾಯುವಿಡಂಗವನ್ನು ನೆನೆಸಿದ ನೀರನ್ನು ಬಹಳ ಹೊತ್ತಿನವರೆಗೆ ಬಾಯಿಯಲ್ಲಿ ಹಾಕಿಕೊಂಡು ಮುಕ್ಕಳಿಸುತ್ತಾ ಇದ್ದರೆ ಹಲ್ಲುಗಳಲ್ಲಿರುವ ಕೀಟಬಾಧೆಯನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಹಿಪ್ಪಲಿಯ ಜೊತೆಗೆ ವಾಯುವಿಡಂಗವನ್ನು ಸಮ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ಗರ್ಭ ನಿರೋಧಕವಾಗಿ ಬಳಸಬಹುದು. ಉದರ ಸಂಬಂಧಿ ಬೇನೆಗಳಾದ ಹೊಟ್ಟೆ ಉಬ್ಬರ, ಗ್ಯಾಸ್, ಅಜೀರ್ಣ, ವಾಂತಿ ಬಂದಂತಾಗುವುದು ಹಾಗೂ ಕರುಳು ಬೇನೆಗಳಿಗೆ ಕೂಡ ವಾಯುವಿಡಂಗ ಅತ್ಯುತ್ತಮ ಔಷಧಿ. ಇನ್ನು ಸೇವನೆಯ ಕುರಿತು ಹೇಳುವುದಾದರೆ, ಪ್ರತಿದಿನ 3-5 ಗ್ರಾಮಿನಷ್ಟು ವಾಯುವಿಡಂಗದ ಪುಡಿಯನ್ನು 2-3 ಬಾರಿ ಸಮನಾಗಿ ವಿಂಗಡಿಸಿ ಸೇವಿಸಬಹುದು. ಜಂತುಹುಳು ನಿವಾರಣೆಗೆ 5-10 ಗ್ರಾಂನಷ್ಟು ಪುಡಿಯನ್ನು ಒಂದೇ ಬಾರಿಗೆ ಸೇವಿಸಬಹುದು. ಸಾಮಾನ್ಯವಾಗಿ ಹಾಲುಡಿಸುವ ತಾಯಂದಿರು ಹಾಗೂ ಮಹಿಳೆಯರು ವಾಯುವಿಡಂಗವನ್ನು ಸೇವಿಸಬಾರದು. ಆದರೆ ಗರ್ಭಿಣಿ ಮಹಿಳೆಯರು ವೈದ್ಯರ ಸಲಹೆ ಪಡೆದು ಇದನ್ನು ಸೇವಿಸಬೇಕಾಗುತ್ತದೆ. ಮತ್ತೆ ಹೇಳಬೇಕಾಗಿಲ್ಲ ತಾನೇ, ಅತಿಯಾದರೆ ಅಮೃತವೂ ವಿಷ ಎಂದು. ಆರೋಗ್ಯಕ್ಕೆ ಪೂರಕವಾಗುವಂತೆ ವೈದ್ಯರ ಸಲಹೆಯನ್ನು ಪಡೆದು ವಾಯುವಿಡಂಗವನ್ನು ಸೇವಿಸಿ. ಆರೋಗ್ಯಕ್ಕೆ ಔಷಧಿ ಇರಬೇಕೇ ಹೊರತು ಔಷಧಿಗಾಗಿ ಆರೋಗ್ಯವಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ವಾಯುವಿಡಂಗವನ್ನು ಬಳಸಬೇಕು.

0: ಬೆಂಗಳೂರಿನ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ

0: ಸಹಕಾರ ರೇಡಿಯೋದಲ್ಲಿ
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.

0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ.

0: 9 6 0 5 8 7 8, ಮತ್ತೊಂದು ಸಂಖ್ಯೆ 9 4 4 8 6 1 5 7 0 8.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9 4 4 8 6 0 5 8 7 8, ಮತ್ತೊಂದು ಸಂಖ್ಯೆ 9 4 4 8 6 1 5 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.

0: ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448581578.

0: ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ

0: ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ 6-00 ಗಂಟೆಯಿಂದ 8:00 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608788. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಡಿಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ.

0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ

0: 9448 ಮತ್ತೊಂದು ಸಂಖ್ಯೆ 9448
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.

0: ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ

0: ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?

0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ.